ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 107.9 ಎಫ್ಎಂ. ಇಂದು 1948 ಶಕವರ್ಷ, ವೈಶಾಖ ಮಾಸದ 30 ದಿನ, ಅಂದರೆ 2026 ಇಸ್ವಿ, ಮೇ ತಿಂಗಳ 20 ತಾರೀಖು ಬುಧವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58. ಬುಧವಾರದ ಬೆಳಗಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಎಲ್ಲರಿಗೂ ನಮಸ್ಕಾರ. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ಇಂದಿನಿಂದ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಎರಡು ದಿನಗಳ ಬ್ರಿಕ್ಸ್ ಯುವ ಉದ್ಯಮಶೀಲತಾ ಕಾರ್ಯಗುಂಪು ಸಭೆಯನ್ನು ಆಯೋಜನೆ ಮಾಡಿದೆ. ಎರಡು ದಿನಗಳ ಸಭೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ದತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ವೇಳೆ ಅವರು ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಮಾರುಕಟ್ಟೆಯಿಂದ ರಸಗೊಬ್ಬರಗಳನ್ನು ಖರೀದಿ ಮಾಡುವುದು ಕಷ್ಟಕರವಾಗುತ್ತಿದ್ದು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದಂತಹ ಪೂರ್ವ ವಲಯ ಕೃಷಿ ಸಮ್ಮೇಳನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಅಸಾಧಾರಣ ಸೇವೆಗಾಗಿ ಮಂಡ್ಯ ಜಿಲ್ಲೆಯ ಅಂಕೇಗೌಡ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಅಂಕೇಗೌಡ ಅವರಿಗೆ ಮಂಡ್ಯ ಜಿಲ್ಲಾಧಿಕಾರಿ ಗೌರವ ಪತ್ರವನ್ನು ಹಸ್ತಾಂತರಿಸಿದರು. ತುಮಕೂರನ್ನು ಎರಡನೇ ಬೆಂಗಳೂರು ಆಗಿ ರೂಪಿಸುವ ನಿಟ್ಟನಲ್ಲಿ ಸಹಕಾರ ನೀಡುವುದಾಗಿ ಉಪಮುಖ್ಯ

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದಂತಹ ಸಾಧನ ಸಮರ್ಪಣೆ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಮುಂದಿನ ತಿಂಗಳು ನಡೆಯಲಿರುವಂತಹ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರಿಗೆ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿ ನೇಮಕಗೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 102.9 ಎಫ್ಎಂ ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈ ಬೆಳಗ್ಗೆ 6:05 7:00 ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತೀರಿ. 7:15 9:00 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳನ್ನ ಆಲಿಸಬಹುದು. ಎಂದಿನಂತೆ 9:00 ದಿನ ವಿಶೇಷ ವಿಶ್ವ ಜೇನು ನೋಣ ದಿನ, ಹಾಗೆ ವಿಶ್ವ ಮಾಪನಶಾಸ್ತ್ರ ದಿನ. ಈ ಕುರಿತು ಮಾಹಿತಿ, ಹಾಡುಗಳ ಸಂಯೋಜಿತ ಕಾರ್ಯಕ್ರಮ 9:00-10:00. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 11:02 ಜನಪ್ರಿಯ ಹಾಡುಗಳನ್ನು ಕೇಳುತ್ತೀರಿ. 11:30 ಕಲಾಭಾರತಿ ಕಾರ್ಯಕ್ರಮ, 12:05 ಕರಿಗೊಂದು ಹಾಡು ಕಾರ್ಯಕ್ರಮದ ಪ್ರಸಾರ. ಇನ್ನು ಇಂದು ಬುಧವಾರ ಮಧ್ಯಾಹ್ನ 1:20 ಪದಬಂಧ ಕಾರ್ಯಕ್ರಮ ಪ್ರಸಾರವಾಗುವುದು. 2:15 ಎಂದಿನಂತೆ ಸ್ಪಂದನ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ, ಅನಂತರ 4:00-5:00 ವಿವಿಧ ಭಾರತೀಯ ಕಾರ್ಯಕ್ರಮ ಪರಿಮಳ. ನಮ್ಮ ಸಂಜೆಯ ಪ್ರಸಾರದಲ್ಲಿ 5:05 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಆನಂತರ 6:05 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳುತ್ತೀರಿ. ಆಕಾಶವಾಣಿಗೆ 90 ವರ್ಷಗಳು ತುಂಬಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶಬುಟ್ಟಿ. ಬುಧವಾರದ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗಿನ ಮಾತುಕತೆ, ಇವರೊಂದಿಗೆ ಆಶಾ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಬುಧವಾರ ರಾತ್ರಿ ಮಧುರ ಆಲಾಪ ಮಿಕ್ಸ್ಡ್ ಮೆಲೋಡೀಸ್ ಹಾಡುಗಳನ್ನು ಕೇಳುತ್ತೀರಿ. 9:15 ಹಿಂದಿ ಮೆಲೋಡೀಸ್ ಹಿಂದಿ ಚಿತ್ರಗೀತೆಗಳ ಪ್ರಸಾರ, 10:02 ಪ್ರೇಮ ನಿನಾದ ಪ್ರೇಮಗೀತೆಗಳ ಕಾರ್ಯಕ್ರಮ. ಇದಿಷ್ಟು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ.
1: ನಮ್ಮ ದೇಶ ವಿವಿಧ ಭಾಷೆಗಳನ್ನಾಡುವ ವೈವಿಧ್ಯಮಯ ಸಂಸ್ಕೃತಿಯ ದೇಶ. ಈ ವೈವಿಧ್ಯತೆಯಲ್ಲೂ ನಾವೆಲ್ಲರೂ ಒಂದೇ ಎಂಬ ವಿಶಾಲ ಮನೋಭಾವವನ್ನು ಹೊಂದುವುದು ನಮ್ಮ ಪಾಲಿಗೆ ಹಿರಿಯ ಧರ್ಮ.
0: ಬನ್ನಿ, ನಾದೋಪಾಸನೆಯ ಭಕ್ತಿಗೀತೆಗಳ ಪ್ರಸಾರವನ್ನು ಆರಂಭ ಮಾಡೋಣ. ಕಾರ್ಯಕ್ರಮದ ಆರಂಭದಲ್ಲಿದೆ GH 12 ಮಠ ಅವರು ಬರೆದಿರುವ ಈ ಭಕ್ತಿಗೀತೆ. ಶ್ರೀಕಾಂತ್ ಕುಲಕರ್ಣಿಯವರು ಸಂಗೀತ ಸಂಯೋಜನೆ ಮಾಡಿ ಗೀತೆಗೆ ದನಿಯಾಗಿದ್ದಾರೆ.

ಕಸ್ತೂರಿ ಶಂಕರ್, ಗಿರಿಜಾ ನಾರಾಯಣ್ ಮತ್ತು ಸಂಗಡಿಗರು ಹಾಡಿರುವ ಕೃಷ್ಣ ಪುರಂದರ ಅವರ ಭಕ್ತಿಗೀತೆಯನ್ನ ಕೇಳಿ ಕೆ ಆನಂದ್ ಮೋಹನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಜಿ ಉದಯಶಂಕರ್ ಅವರು ಬರೆದ ಭಕ್ತಿಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಂಗೀತ ಸಂಯೋಜನೆ ಮಾಡಿದ್ರು ಉಪೇಂದ್ರ ಕುಮಾರ್ ಅವರು. ಇನ್ನೀಗ ಕೇಳಿ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿದೆ ಶ್ರೀಧರ ವಿಠಲ ಅವರ ರಚನೆ. ಕೊಟಕೇರಿ ದಾಸರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಶ್ರೀಪಾದರಾಯರ ರಚನೆಯನ್ನ ಆಲಿಸಿದಿರಿ. ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ಹೆಚ್ ಕೆ ನಾರಾಯಣ. 102.9 ಎಫ್ಎಂ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.
1: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ಸಮಯವಾಗಿದೆ 6:30:50. ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರವನ್ನ ಕೇಳ್ತಾ ಇದ್ದೀರಾ. ಮೇ ತಿಂಗಳ 20 ಬುಧವಾರ ಬೆಳಗಿನ ನಾದೋಪಾಸನೆ ಭಕ್ತಿ ಸಂಗೀತದಲ್ಲಿ ಬೇರೆ ಬೇರೆ ರೀತಿಯ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಿ. ನಮ್ಮಲ್ಲಿ ಪ್ರತಿದಿನವೂ ಕೂಡ ವಿಶೇಷವೇ. ಒಂದೊಂದು ವ್ರತ, ಒಂದೊಂದು ಪೂಜೆ ಆಚರಣೆ, ಯಾವುದೋ ಒಂದು ದೇವರನ್ನ ಭಜಿಸುವ ದಿನ, ಇಲ್ಲಾಂದ್ರೆ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರೆ ಇಂಥ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ, ಯಾವುದೋ ಒಂದು ಅಭಿಷೇಕ, ಒಂದು ಅಲಂಕಾರ, ಮಂತ್ರ, ವೇದ, ಘೋಷಗಳು ಸದಾ ನಡೀತಾನೆ ಇದ್ರೆ ಮನುಷ್ಯರ ಬದುಕು, ಪಾವನ, ಕಷ್ಟಗಳೆಲ್ಲ ಕಳೆಯುತ್ತೆ, ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಥವಾ ನೆಮ್ಮದಿ, ಶಾಂತಿ, ಸುಖ ಇವೆಲ್ಲವೂ ಸಿಗುತ್ತೆ ಅನ್ನುವ ಒಂದು ಭಾವನೆಯಿಂದ, ನಂಬಿಕೆಯಿಂದ ನಾವು ಹಲವು ರೀತಿಯಲ್ಲಿ ಭಗವಂತನನ್ನ ಪೂಜಿಸಿ ಕೃತಾರ್ಥರಾಗ್ತೇವೆ. ಆದರೆ ಎಲ್ರಿಗೂ ಹೀಗೆ ಪೂಜಿಸುವುದು, ಎಲ್ಲರಿಗೂ ಹೀಗೆ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳೋದು ಸಾಧ್ಯ ಆಗದೇ ಇರಬಹುದು. ಅವರವರ ಅನುಕೂಲ, ಅನಾನುಕೂಲ, ನಂಬಿಕೆ, ಶಕ್ತಿ, ಸಾಮರ್ಥ್ಯವೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ಅಂದರೆ ಎಲ್ಲರದ್ದು ಒಂದೇ ರೀತಿಯ ಬದುಕು ಅಂತ ಹೇಳೋದಕ್ಕಾಗೋದಿಲ್ಲ. ರಾಮ, ಕೃಷ್ಣ, ಗಣೇಶ, ಪಾರ್ವತಿ, ಶಿವ, ಹರಿಹರ, ಲಕ್ಷ್ಮಿ, ಸರಸ್ವತಿ ಮುಂತಾದ ದೈವಗಳ ಜೊತೆಗೆ ನಮ್ಮಲ್ಲಿ ಭಗವಾನ್ ಬುದ್ಧನನ್ನ, ಬಸವೇಶ್ವರ ಅವರನ್ನ, ಅಂಬೇಡ್ಕರ್ ಅವರನ್ನ ಮುಂತಾದ ಮಹಾನುಭಾವರನ್ನು ಕೂಡ ಸ್ಮರಿಸುವ ದೇಶ ನಮ್ಮದು. ಈ ಬಗ್ಗೆ ಅಂದ್ರೆ ಬುದ್ಧನ ಒಂದು ಪುಟಾಣಿ ಕಥೆಯ ಜೊತೆಗೆ ನಾದೋಪಾಸನೆ ಭಕ್ತಿ ಸಂಗೀತ ಮುಂದೆ ಸಾಗತ್ತೆ. ಇನ್ನೀಗ ಚಿತ್ರಗೀತೆಗಳಿಂದ ಆರಿಸಿದ ಭಕ್ತಿ ರಚನೆಗಳು ಕೇಳಿ. ಕಲ್ಯಾಣಿ ಚಿತ್ರಕ್ಕಾಗಿ ಎಂಎಲ್ ಸುಧಾಕರ್, ಎಲ್ಆರ್ ಅಂಜಲಿ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಗೀತಾಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಒಂದು ದಂತಕಥೆ, ಬುದ್ಧ ಮತ್ತೆ ಒಬ್ಬ ಬಡ ಮೀನುಗಾರನ ಕುರಿತಂತಹ ಒಂದು ಕಥೆ ಬಹುಶಃ ಗೊತ್ತಿರಬಹುದು ಸಾಕಷ್ಟು ಜನಕ್ಕೆ. ಒಂದು ರಾತ್ರಿ, ಒಂದು ದಿನ ರಾತ್ರಿ ಭಗವಾನ್ ಬುದ್ಧ ಒಬ್ಬ ಬಡ ಮೀನುಗಾರನ ಮನೆಯಲ್ಲಿ ಆಶ್ರಯವನ್ನ ಪಡ್ಕೊಳ್ತಾನೆ, ಅವನ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾನೆ. ಸರಿ, ಬೆಳಗ್ಗೆ ಎದ್ದು ಹೋಗುವಾಗ ಭಕ್ತಿಯಿಂದ ನಮಸ್ಕರಿಸಿದ ಮೀನುಗಾರನಿಗೆ, ನಿನ್ನ ಆತಿಥ್ಯಕ್ಕೆ ಧನ್ಯವಾದಗಳು, ನಾನು ನಿನ್ಗೇನು ಕೊಡಬಲ್ಲೆ ಅಂತ ಕೇಳ್ತಾರೆ. ಮೀನುಗಾರ ಹೇಳ್ತಾನೆ, ಸ್ವಾಮಿ ನೀವು ಮಹಾಪುರುಷರು, ನಾನು ಬಹಳ ಬಡವ, ನನಗೆ ಬಂಗಾರ ಬೇಕು ಅಂತ ಕೇಳ್ತಾನೆ. ಭಗವಾನ್ ಬುದ್ಧ ನಗ್ತಾ ಹೇಳ್ತಾನೆ, ನೋಡು ನಾನು ನಿನಗೆ ಬಂಗಾರವನ್ನ ನೇರವಾಗಿ ಕೊಡೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನೀನು ದುಡಿಬೇಕು. ನೀನು ಸಮುದ್ರದ ದಡಕ್ಕೆ ಹೋಗು, ಅಲ್ಲಿ ಸಾವಿರಾರು ಕಪ್ಪೆ ಚಿಪ್ಪುಗಳು ಬಿದ್ದಿರುತ್ತವೆ, ಅದರಲ್ಲಿ ಒಂದು ಮಾತ್ರ ಸ್ಪರ್ಶಮಣಿ, ನೀನು ಅದನ್ನ ಹುಡುಕಿ ಕಬ್ಬಿಣಕ್ಕೆ ತಾಗಿಸಿದ್ರೆ ಕಬ್ಬಿಣ ಬಂಗಾರ ಆಗುತ್ತೆ, ಹೋಗು ನಿನ್ಗೆಷ್ಟು ಬೇಕೋ ಅಷ್ಟನ್ನು ಹುಡುಕೋ ಅಂತ ಹೇಳಿ ಬುದ್ಧ ಅಲ್ಲಿಂದ ಹೊರಟೋದ್ರು. ಮುಂದೆ ಏನಾಗುತ್ತೆ, ಹೇಗೆ ಪಡ್ಕೊಂಡ, ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಒಂದು ಹಾಡು, ಸಾಕ್ಷಾತ್ಕಾರ ಚಿತ್ರದ ಗೀತೆ, ಕಣಗಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತ, ಪಿ ಸುಶೀಲ್ ಅವರ ಧ್ವನಿ.

ಎಲ್ಲೋ ಹಾಗೆ ಬಂಗಾರ ಬೇಕು ಅಂತ ಕಾದಿದ್ದಂತಹ ಮೀನುಗಾರನಿಗೆ ಒಂದು ಸ್ಪರ್ಶಮಣಿಯನ್ನ ಹುಡುಕು ಸಮುದ್ರದ ದಡದಲ್ಲಿ. ಆ ಸ್ಪರ್ಶಮಣಿಯನ್ನ ಯಾವುದಕ್ಕೆ ತಾಗಿಸಿದ್ರು ಕೂಡ ಬಂಗಾರ ಆಗುತ್ತೆ, ಹೋಗು ಸಮುದ್ರದ ದಡದಲ್ಲಿ ಹುಡುಕು ಅಂತ ಹೇಳಿ ಬುದ್ಧ ಹೊರಟು ಹೋದ. ಇತ್ತ ಮೀನುಗಾರ ಆ ಕಬ್ಬಿಣದ ಒಂದು ಮೊಳೆಯನ್ನ ತಗೊಂಡು ಸಮುದ್ರದ ದಡಕ್ಕೆ ಓಡಿ ಹೋದ. ಸಮುದ್ರದ ದಡದಲ್ಲೆಲ್ಲ ಸುತ್ತಾಡಿ ಒಂದಷ್ಟು ಚಿಪ್ಪುಗಳನ್ನ ಸಂಗ್ರಹ ಮಾಡಿದ. ಆಳವಾದ ಸಮುದ್ರದ ಪಕ್ಕದಲ್ಲಿ ಹೆಚ್ಚು ಜನ ಓಡಾಡದೇ ಇರೋ ಕಡೆ ಕೂತ್ಕೊಂಡು ಒಂದೊಂದಾಗಿ ಚಿಪ್ಪನ್ನ ತಗೊಂಡು ಅವನ ಕೈಯಲ್ಲಿದ್ದಂತಹ ಕಬ್ಬಿಣದ ಮೊಳೆಗೆ ತಾಗಿಸೋದು, ಅದು ಬಂಗಾರ ಆಯ್ತಾ ಅಂತ ನೋಡೋದು. ಬಂಗಾರ ಆಗದೇ ಇದ್ರೆ ಓಹೋ ಇದು ಸಾಮಾನ್ಯವಾದ ಚಿಪ್ಪು ಅಂತ ತೀರ್ಮಾನ ಮಾಡಿ ಸಮುದ್ರಕ್ಕೆ ಎಸೆಯೋದು. ಹೀಗೆ ಮಾಡ್ತಾನೇ ಹೋದ. ಬರ್ತಾ ಬರ್ತಾ ಬರ್ತಾ ಅವನಿಗೂ ಸಾಕಾಯ್ತು, ಸುಸ್ತಾಗಿತ್ತು. ಆದರೂ ಕೂಡ ನೋಡೋಣ ಅಂತ ಹೇಳಿ ಯಾವುದೋ ಒಂದು ಚಿಪ್ ತಗೊಳ್ಳೋದು ತಾಗಿಸೋದು, ಚಿಪ್ ತಗೊಳ್ಳೋದು ತಾಗಿಸೋದು, ಬಂಗಾರ ಆಗಲಿಲ್ವಲ್ಲ ಅಂತ ಹೇಳಿ ಎಸಿತಾನೇ ಇದ್ದ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದ್ಸಲ ನೋಡ್ತಾನೆ ಅವನಿಗೆ ಒಂದು ರೀತಿ ಗಾಬರಿ ಆಗೋಯ್ತು. ಇದೇನಪ್ಪ, ಅವನ ಕೈಯಲ್ಲಿದ್ದಂಥ ಆ ಕಬ್ಬಿಣದ ಕಡ್ಡಿ ಯಾವಾಗಲೂ ಬಂಗಾರವಾಗಿ ಹೋಗಿತ್ತು. ಆದರೆ ಅದು ಯಾವ ಚಿಪ್ಪನ್ನು ಮುಟ್ಟಿ ಆಗಿತ್ತೋ ಅವನಿಗೆ ಗೊತ್ತಾಗಿರಲಿಲ್ಲ. ಯಾಕೆಂದರೆ ಅವನು ಅದರ ಕಡೆ ಗಮನ ಇಲ್ಲದೆ ಆ ಸ್ಪರ್ಶ ಮಣಿಯನ್ನು ಕೂಡ ಈಗಾಗಲೇ ಸಮುದ್ರಕ್ಕೆ ಬಿಸಾಡಿಬಿಟ್ಟಿದ್ದ. ಕೇಳಿ, ಬಾಳಬಂಧನ ಚಿತ್ರದ ಹಾಡು ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿದೆ. ವಿಜಯ ನಾರಸಿಂಹ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಇದು ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ 102.9 FM ವಿವಿಧ ಭಾರತಿಯಿಂದ.

ಸಮಯ ಆಗಿದೆ 6:46:30 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಭಕ್ತಿ ಗೀತೆಗಳ ಪ್ರಸಾರ ಇದು. ಸ್ಪರ್ಶಮಣಿಯನ್ನು ಹುಡುಕ್ತಾ ಇದ್ದ ಮೀನುಗಾರ ಯಾವಾಗಲೂ ಅವನ ಅರಿವಿಲ್ಲದೆ ಆ ಸ್ಪರ್ಶಮಣಿಯನ್ನ ಸಮುದ್ರಕ್ಕೆ ಎಸೆದಿದ್ದ. ಹೌದು, ಅವನ ಕೈಯಲ್ಲಿದ್ದಂತಹ ಆ ಕಬ್ಬಿಣದ ಕಡ್ಡಿ ಯಾವಾಗಲೂ ಬಂಗಾರದ ಕಡ್ಡಿಯಾಗಿ ಹೋಗಿತ್ತು. ಆದರೆ ಅದು ಯಾವ ಚಿಪ್ಪನ್ನು ಮುಟ್ಟಿ ಆಗಿತ್ತೋ ಗೊತ್ತಿಲ್ಲ. ಯಾಕಂದರೆ ಅವನು ಆ ಚಿಪ್ಪನ್ನು ಕೂಡ ಅರಿವಿಗೆ ಬಾರದೆ ಸಮುದ್ರಕ್ಕೆ ಎಸೆದಿದ್ದ. ಅಷ್ಟು ಹೊತ್ತಿಗಾಗಲೇ ಅವನು ಸಮುದ್ರಕ್ಕೆ ಬಿಸಾಡಿದ್ದ ಸಾವಿರಾರು ಚಿಪ್ಪುಗಳಲ್ಲಿ ಸ್ಪರ್ಶಮಣಿ ಚಿಪ್ಪು ಕೂಡ ಸಮುದ್ರದ ನೀರಿನಲ್ಲಿ ಸೇರಿ ಹೋಗಿತ್ತು. ಅವನಿಗೆ ಬಹಳ ಬೇಸರ ಆಯಿತು. ಭಗವಾನ್ ಬುದ್ಧನನ್ನ ಬೈಕೊಳ್ತಾ, ತನ್ನ ಹಣೆ ಬರಹವನ್ನು ಕೂಡ ಬೈಕೊಳ್ತಾ ಮನೆಗೆ ವಾಪಸ್ ಬಂದ. ಮತ್ತೆ ಅವನ ಬಡತನದ ಜೀವನವನ್ನೇ ಮುಂದುವರೆಸ್ದ. ಅಂದರೆ ಇಲ್ಲಿ ನಾವು ಮನುಷ್ಯರಾದವರು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಈ ಕಥೆಯಿಂದ ನಾವು ಕೂಡ ಈ ಮೀನುಗಾರನ ಹಾಗೆ ಇರಬಹುದು. ಅಂದರೆ ನಮಗೆ ಬಂದಂತಹ ಅದೆಷ್ಟೋ ಬಂಗಾರದಂತಹ ಅವಕಾಶಗಳನ್ನು ಕೈಬಿಟ್ಟಿರಬಹುದು. ನಾವು ಅದನ್ನು ಹಿಡ್ಕೊಂಡ್ರೆ ಹಿಡ್ಕೊಳ್ಬಹುದು, ಬಿಟ್ಟರೆ ಬಿಡಬಹುದು. ಇದೆಲ್ಲವೂ ಕೂಡ ನಮ್ಮ ಅರಿವಿನ ವ್ಯಾಪ್ತಿಯಲ್ಲಿ ಇರುವಂತಹ ವಿಷಯ. ಎಷ್ಟೋ ಸಲ ನೂರಾರು ಅವಕಾಶಗಳನ್ನು ಹೀಗೆ ಬಿಟ್ಟಿರ್ತೇವೆ. ಕೆಲವೊಂದ್ಸಲ ನೋಡಿ, ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಡೆಯುವಂಥ ಘಟನೆಗಳನ್ನು ಗಮನಿಸಿದ್ರೆ, ಯಾವುದೋ ಒಂದು ಅಂಗಡಿಗೆ ಬರುವಂಥ ಎಲ್ಲ ಗಿರಾಕಿಗಳನ್ನು ಕೂಡ ಅವರು ಬಹಳ ಕಾಳಜಿಯಿಂದಲೇ ನೋಡ್ತಾರೆ. ಅವರು 10 ರೂಪಾಯಿ ವ್ಯಾಪಾರ ಮಾಡ್ಬೋದು, 100 ರೂಪಾಯಿ, 1,000 ರೂಪಾಯಿ, 1,00,000 ರೂಪಾಯಿ, ಎಲ್ಲರನ್ನು ಕೂಡ ಇವರು ಲಕ್ಷದವರೆಗೂ ವ್ಯಾಪಾರ ಮಾಡ್ತಾರೆ ಅಂತಲೇ ತಿಳ್ಕೊಂಡು ಅವ್ರ ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಅಲ್ಲಿಗೆ ಬರುವಂಥ ಒಬ್ಬರೋ ಇಬ್ಬರೋ 10, 20, 100, 1,000 ಮಾಡಿದ್ರು ಕೂಡ ತುಂಬ ಕಡಿಮೆ ಜನ

ಲಕ್ಷಾಂತರ ರೂಪಾಯಿ ವ್ಯವಹಾರವನ್ನು ಮಾಡಿದರೂ ಕೂಡ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಗೌರವಿಸಿ ಅವರ ಕೆಲಸವನ್ನು ಮಾಡಿಕೊಳ್ಳೋರು ಮಾತ್ರ ಬದುಕಿನಲ್ಲಿ ಯಶಸ್ವಿಯಾಗ್ತಾರೆ. ನಾವು ಕೂಡ ಪ್ರತಿಯೊಂದು ಸಂದರ್ಭವನ್ನು, ಪ್ರತಿಯೊಂದು ಅವಕಾಶವನ್ನು ಕೂಡ ಸ್ಪರ್ಶಮಣಿ ಅಂತಾನೆ ಪರಿಗಣಿಸಿ ದುಡಿಯೋದಾದರೆ ನಮ್ಮ ಬಾಳು ಬಂಗಾರ ಆಗಬಹುದು ಅಂತ ಈ ದಂತಕಥೆಯ ತಾತ್ಪರ್ಯ.

ನಾದೋಪಾಸನೆ ಭಕ್ತಿಗೀತೆಗಳ ಪ್ರಸಾರದಲ್ಲಿ ಎರಡು ಹಾಡುಗಳನ್ನು ನೀವು ಕೇಳಿದ್ರಿ. ವಾಗ್ದಾನ ಚಿತ್ರದ ಗೀತೆ ಎಪಿ ಕೋಮಲ್ ಅವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ವೇಲೂರು ಕೃಷ್ಣಮೂರ್ತಿ ಅವರ ಸಂಗೀತ ಸಂಯೋಜನೆ ಇತ್ತು. ಸುವರ್ಣ ಭೂಮಿ ಚಿತ್ರದ ಹಾಡು ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಅವರ ಧ್ವನಿಗಳು, ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.

ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಮತ್ತು ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ದ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28ರಂದು ನಡೆಯಲಿದ್ದು 5 ವರ್ಷದ ಒಳಗಿನ ಯಾವುದೇ ಮಗುವು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಖೇಲೋ ಇಂಡಿಯಾ ಯೋಜನೆಯಡಿ ಹಾಕಿ ಕ್ರೀಡಾ ತರಬೇತಿಯನ್ನು ಪ್ರಾರಂಭ ಮಾಡಲಾಗಿದೆ. ಆಸಕ್ತಿಯುಳ್ಳಂತಹ 8 ವರ್ಷ ಮೇಲ್ಪಟ್ಟ ಬಾಲಕ ಮತ್ತು ಬಾಲಕಿಯರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಕಾಶವಾಣಿ ಮೈಸೂರು ಕೇಂದ್ರ ನಾಳೆ ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಮಳೆಗಾಲದ ಆರಂಭದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಮತ್ತು ನದಿತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ ಕಡಲತೀರದಲ್ಲಿ ವಿವಾಹ ಪೂರ್ವ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶ ನೀಡಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬ್ಯಾಂಕ್ಗಳ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ?
1: ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 7:05. ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ

0: ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1 to June 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 lakh ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು

0: ಬಿಹಾರದವರು. ಅವರ 150ನೇ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭೆ ಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
1: ಬರುವ ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28ರಂದು ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1ರಂದು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ, ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ, ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:15:28. ಆರಂಭ ಮಾಡೋಣ ಶುಭೋದಯ ಕರ್ನಾಟಕ. ಬನ್ನಿ ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆ, ಚಿತ್ರಗೀತೆಗಳ ಜೊತೆಗೆ ನಮ್ಮ ಈ ಪಯಣ ಸಾಗುತ್ತೆ. ಬುಧವಾರದ ಬೆಳಗಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೇನೆ ಬಾನುಲಿ ಬಂಧು ಚಂದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ಟಿ ಅರಸ್.
4: ಈ ಶಕುನಿ ಎದೆ ಹುತ್ತದೊಳಡಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ
3: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು. ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ,

0: ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
1: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟಿಕ್ಟು ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದೆ ಸ್ವಾಮಿ. ತಂದ್ರೆ ಅವರು ದೊಡ್ಡ ಆಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
2: ಚಿಕ್ಕನಿಂದಲೂ.
1: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ? ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಕೇಳಿಸಿಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಲೇಬೇಕಲ್ಲ. ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ. ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು. ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಆ ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಆ ಪ್ರಸ್ತುತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದನ್ನ ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ. ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು, ಚೆನ್ನಾಗಿ ಪಾಠ ಮಾಡ್ತೀವಿ ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು. ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ. ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು. ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ MC ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು. ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ. 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
2: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರ?
1: ಹೌದು ಹೌದು, ಮೊದಲಿಗೆ ಎಲ್ಲಾ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರ ಆಶ್ರಯ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ. ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ. ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ ಟಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಎಚ್ ಟಿ ಅರಸ್ ಅವರ ಮಾತುಗಳನ್ನು ಈ ಸಂಜೆ 6:55 ಮತ್ತೆ ಕೇಳಬಹುದು. ಸಮಯ ಆಗಿದೆ 7:21:55. ಟ್ಯೂನ್ ಮಾಡಿರೋದು 102.9 FM. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಭಾವಗೀತೆಗಳನ್ನ ಕೇಳ್ತಾ ಹೋಗೋಣ. ಕೇಳಿ ಕುವೆಂಪು ಅವರ ಕವಿತೆ ಬನ್ನಿರಿ ಬನ್ನಿರಿ ಮಣ್ಣಿನ ಮಕ್ಕಳೇ. ಈ ಹಾಡಿಗೆ ದನಿಯಾಗಿದ್ದಾರೆ ಪಿ ಕಾಳಿಂಗರಾವ್ ಅವರು. ಹಾಗೆ ST ಇಂಚಲ ಅವರು ಬರೆದಿರುವ ಈ ಭಾವಗೀತೆ ಬನ್ನಿ ಓ ಬಾಂಧವರೇ ವೃಂದಗಾನದಲ್ಲಿದೆ.

ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಬನ್ನಿ ಓ ಬಾಂಧವರೇ, ದೇಶಭಕ್ತಿ ಗೀತೆಯನ್ನ ಕೇಳಿದ್ರಿ. ಈ ದಿನಗಳಲ್ಲಿ ಮನೆಗೆ ಬರುವ ಬಾಂಧವರು ಇಲ್ಲ, ಎಲ್ಲರೂ ಬಿಸಿ ಅವರವ್ರದೇ ಬದುಕಿನಲ್ಲಿ. ಆದ್ರೆ ಕನ್ನಡ ನಾಡು ಕರ್ನಾಟಕದ ಕಡೆಗೆ ಜನರ ದಂಡು ಆವತ್ತಿಗೂ ಇವತ್ತಿಗೂ ಬರ್ತಾನೆ ಇದೆ. ಯಾಕಂದ್ರೆ ಕನ್ನಡ ನಾಡು ಗಂಧದ ಬೀಡು, ಚಿನ್ನದ ನಾಡು. ಇಲ್ಲಿಯ ಹವಾಗುಣ, ಜನರ ನಡೆ ನುಡಿ, ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಕರ್ನಾಟಕ ಅಂದ್ರೆ ಹಲವು ಅವಕಾಶಗಳ ತವರೂರು. ಇನ್ನು ಕುವೆಂಪು ಅವರ ರಚನೆಯನ್ನ ಕೇಳಿದ್ರಿ. ರೈತ ಅಂದ್ರೆ ಸುಗ್ಗಿ ತರುವವನು, ಕಾಡಿನ ಬಂಟ ಪೈರಿನ ನೆಂಟ, ಕಾಡಿಗೂ ನಾಡಿಗೂ ಸಲ್ಲುವವನು ರೈತ, ನೇಗಿಲ ಯೋಗಿ, ಸೊಬಗಿನ ಸುಗ್ಗಿಯನ್ನ ತರುವವನು ರೈತ. ಇನ್ನೇನು ಮಳೆಗಾಲ ಆರಂಭ ಆಗಲಿದೆ, ರೈತರ ಕಾಯಕ ಕೂಡ ಆರಂಭ ಆಗತ್ತೆ. ಭಕ್ತಿಗೀತೆಗಳ ಈ ಭಾವಗೀತೆಗಳ ಈ ಪ್ರಸಾರ ಮುಂದುವರಿಯುತ್ತೆ 7:45. ಈಗ ಸಮಯ 7:35. ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನ ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದಿನಗಳ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200% ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಕೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಎಐಸಿ 132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ದ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25-06 ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ದ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ 2 ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15%

ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯಿಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಸಮಯವಾಗಿದೆ 7:45:30. 102.9 ಎಫ್ಎಂ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಭಾವಗೀತೆಗಳು ಚಿತ್ರಗೀತೆಗಳೊಂದಿಗೆ

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ್ ಕೂಡ್ಲೆ ಯಾವ್ದೋ ಒಂದ್ ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡ್ಲೆ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಂತಾ ಇರ್ತೀನಿ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಟ್ಯೂನ್ ಮಾಡಿರೋದು 107.9 ಎಫ್ಎಂ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಇನ್ನೀಗ ಕೇಳಿ ಎರಡು ಭಾವಗೀತೆಗಳು. ಬನ್ನಿ ಹಿಂತಿರುಗಿ ಹಕ್ಕಿಗಳೇ, ಕವಿ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ, ಬಿಸಿ ರಶ್ಮಿ ಹಾಗೂ ಬಿಸಿ ರಂಜಿನಿ ಅವರ ಧ್ವನಿಯಲ್ಲಿದೆ. ಹಾಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ ಬನ್ನಿ ಭಾವಗಳೇ, ಇದು ಎಂ ವಿ ಅನಂತ ಕುಲಕರ್ಣಿ ಅವರ ಹಾಡುಗಾರಿಕೆಯಲ್ಲಿದೆ.

ಭಾವಗೀತೆಗಳನ್ನ ಕೇಳ್ತಾ ಇದ್ರ. ಸಮಯ ಆಗಿದೆ 7:54:45. ಕಳೆದ 10-20 ವರ್ಷಗಳಿಂದ ಬಹಳಷ್ಟು ಹಕ್ಕಿ ಪಕ್ಷಿಗಳು ನಮ್ಮಿಂದ ದೂರ ಆಗಿದೆ. ಕೃಷಿ ಕಡಿಮೆ ಆಗಿದೆ, ಮನೆಗಳಲ್ಲಿ ಕಾಂಕ್ರೀಟ್ ಟೆರೆಸ್ಗಳು, ಹಿತ್ತಲುಗಳಿಲ್ಲ, ರಾಸಾಯನಿಕಗಳ ಬಳಕೆ, ವಿದ್ಯುತ್ ಟೆಲಿಫೋನ್ಗಳ ಸಂಪರ್ಕದಿಂದಾಗಿ ಕಾಡಿನ ಪ್ರದೇಶ ಕೂಡ ಕಡಿಮೆ ಆಗ್ತಾ ಇರೋದು ಪಕ್ಷಿಗಳು ನಮ್ಮಿಂದ ದೂರ ಆಗೋದಕ್ಕೆ ಕಾರಣ. ಮನೆಯ ಸುತ್ತಮುತ್ತ ಪಕ್ಷಿಗಳ ಗಾನ, ಜೀರುಂಡೆಯ ಸದ್ದು, ನೀರಿನ ಕಲರವ ಇವೆಲ್ಲ ಇದ್ರೆ ಬದುಕಿನ ಸೊಗಸು ಮತ್ತಷ್ಟು ಹೆಚ್ಚು. ಇನ್ನು ಭಾವನೆಗಳಿಲ್ಲದ ಬದುಕು ಬರಡು. ನಗು, ಅಳು, ಪ್ರೀತಿ, ಪ್ರೇಮ, ಕೋಪ, ಸರಸ, ವಿರಸ, ಇಂತಹ ಭಾವನೆಗಳಿಂದನೇ ಮನುಷ್ಯ ಖುಷಿಯಾಗಿರೋದಕ್ಕೆ ಸಾಧ್ಯ. ಭಾವನೆಗಳಿಲ್ಲದ ಮನುಷ್ಯ ಒಣಗಿದ ಮರದ ಹಾಗೆ

ಬನ್ನಿ ಬನ್ನಿ ಹೂಕೊಳ್ಳಿ ಬನ್ನಿ, ಇದು ವಿ ಸೀತಾರಾಮಯ್ಯ ಅವರ ರಚನೆ, ಆರ್ ಇಂದ್ರ ಮತ್ತು ಆರ್ ಲೀಲಾ ಅವರ ದನಿಯಲ್ಲಿ ಕೇಳಿದ್ರಿ. ಈಗ ಯಾರು ಹೀಗೆ ಹೇಳೋದೇ ಇಲ್ಲ, ಹೂ ಮುಡಿಯುವವರು ಕೂಡ ಕಡಿಮೆ ಆಗ್ತಾ ಇದ್ರೆ, ಹೂವಿನ ಗಿಡಗಳನ್ನ ಬೆಳೆಸುವವರು ಕೂಡ ಇಲ್ಲ. ಸಭೆ ಸಮಾರಂಭಗಳಲ್ಲಿ ಕೃತಕ ಹೂವುಗಳದ್ದೇ ಅಲಂಕಾರ, ಸ್ವಾಭಾವಿಕಕ್ಕಿಂತ ಕೃತಕನೇ ಈಗ ಹೆಚ್ಚು ನಡೀತಾ ಇದೆ. ಭಾವಗೀತೆಗಳ ಕಾರ್ಯಕ್ರಮ ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಈಗ ಸಮಯ 8 ಗಂಟೆ, ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವಿಷಯಗಳ ಕುರಿತು ಇಂದು ಸಭೆ ನಡೆಯಲಿದೆ. ನಿಮ್ಹಾನ್ಸ್, ಕರ್ನಾಟಕ ಸರ್ಕಾರ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಪ್ರತಿನಿಧಿಗಳು ಸುರಕ್ಷಾ ಯೋಜನೆಯ 3 ವರ್ಷಗಳ ಮೌಲ್ಯಮಾಪನ ವರದಿ ಬಿಡುಗಡೆ ಮತ್ತು ರಾಮನಗರ ಜಿಲ್ಲೆಯಾದ್ಯಂತ ಯೋಜನೆಯ ವಿಸ್ತರಣೆಯ ಕುರಿತ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗ ಆಯೋಜನೆ ಮಾಡಿರುವಂತಹ ವಿಶ್ವ ಜೇನು ದಿನಾಚರಣೆ ಕಾರ್ಯಕ್ರಮವನ್ನು ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿ ಸುರೇಶ್ ಉದ್ಘಾಟನೆ ಮಾಡಲಿದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯ ಸರ್ಕಾರದ ಸೇವೆ ಮತ್ತು ಹುದ್ದೆಗಳಲ್ಲಿ ಮೀಸಲಾತಿಗಾಗಿ 66 ಹಿಂದುಳಿದ ವರ್ಗಗಳ ಹೊಸ ಪಟ್ಟಿಯನ್ನು ಪ್ರಕಟಿಸಿದೆ. ಇದರೊಂದಿಗೆ ಈ ಹಿಂದೆ ಜಾರಿಯಲ್ಲಿದ್ದಂತಹ ಒಬಿಸಿ ಎ ವರ್ಗದ ಶೇಕಡ 10 ಮತ್ತು ಒಬಿಸಿ ಬಿ ವರ್ಗದ ಶೇಕಡ 7ರಷ್ಟು ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು ಶೇಕಡ 15ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat.
1: ಬ್ರೋ, ಇದು ಹರಿದಿದೆ. ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
2: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ

0: ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಿಹಿಯಾಗಿದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಬಂದ ಈ ಹಾಡು ಯೋಗರಾಜ್ ಭಟ್ ಚಿತ್ರದ ಗೀತೆ. ಹರ್ಷಪ್ರಿಯ ಅವರ ಸಾಹಿತ್ಯ ಇತ್ತು, ಮಿಲಿಂದ್ ಧರ್ಮೇಶ್ ಸೇನಾ ಅವರ ಸಂಗೀತ ಸಂಯೋಜನೆ ಇತ್ತು. 8:09:40 ಸಮಯವಾಗಿದೆ. ಬೆಳಗಿನಿಂದ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬಾ ಜನ ಗುಡ್ ಮಾರ್ನಿಂಗ್, ಶುಭೋದಯ, ನಾವು ನಿಮ್ ಜೊತೆಯಾಗಿದ್ದೇವೆ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಹನೂರಲ್ಲಿ ಅವರು ಶುಭ ಮುಂಜಾನೆ ಶುಭ ತರಲಿ ಅಂತ ಹೇಳ್ತಾರೆ. ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ, ರಾಜು ಎಸ್ ಚಿಕ್ಕ ಅಂಕನಹಳ್ಳಿಯಿಂದ, ಕೌಸಲ್ಯ ಬನಶಂಕರಿ, ಶುಭೋದಯ ವಿವಿಧ ಭಾರತಿ ಅಂತ ಹೇಳ್ತಾರೆ. ಪೂರ್ಣಿಮಾ ಮಿಸ್ತ್ರಿ ಜಯನಗರ ಧಾರವಾಡದಿಂದ, ಹಾಯ್ ಚಂದು ಬಾನುಲಿ ಬಂಧು, ಬೆಳಗಿನ ವಂದನೆಗಳು ಅಂತ ಹೇಳಿದ್ರೆ, ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ರೆ, ಪ್ರಕಾಶ್ ಅವರು ವಿದ್ಯಾರಣ್ಯಪುರದಿಂದ ಶುಭೋದಯ ಸ್ವಾಗತ ಅಂತ ಹೇಳ್ತಾರೆ. ಶ್ರೀಕಾಂತ್, ಸೌಮ್ಯ, ಸಿರೀಶ್, ಮಧುಸೂದನ್ ಭದ್ರಾವತಿಯಿಂದ ಸುಂದರವಾದ ಹಾಡುಗಳು ನಾದೋಪಾಸನೆಯಲ್ಲಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಉಮೇಶ ಸಂಕೇಶ್ವರ, ಶುಭೋದಯ ವಿವಿಧ ಭಾರತಿಗೆ ಅಂತ ಹೇಳಿದ್ರೆ, ಧರ್ಮಣ್ಣ ಧನ್ಯವರು, ಗಗನ ನಿನ್ನದು ಭೂಮಿ ನಿನ್ನದು ತುಂಬಾ ಚೆನ್ನಾಗಿತ್ತು, ಶಿವಮಯ ಅನ್ನುವ ಹಾಡು ಕೂಡ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಚನ್ನಪ್ಪ ಅವರು ಜೆಪಿ ನಗರದಿಂದ ಶುಭೋದಯ ಅಂತ ಹೇಳ್ತಾರೆ. ಹನುಮಂತಪ್ಪ ಹುಲ್ಕಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ಹುಬ್ಳಿ ರೋಡಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿ ವಿಶ್ರಾಂತಿ ಪಡೆದ ಮಸ್ತಕಕ್ಕೆ ಪಂಚಾಮೃತದ ಅಭಿಷೇಕ ನೀಡುವ ಮಂಗಳಕರವಾದ ನಾದೋಪಾಸನೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಅಂತ ಹೇಳ್ತಾರೆ. ನಾದೋಪಾಸನೆ ಭಕ್ತಿಗೀತೆಗಳು ತುಂಬಾ ಚೆನ್ನಾಗಿತ್ತು ಅಂತ ಅರುಣ ಮೈತ್ರಿ, ಜೆಸಿ ನಗರ ಪೋಸ್ಟ್ ಆಫೀಸ್ ಇಲ್ಲಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆ, ಶುಭೋದಯ ಬುಧವಾರದ ಶುಭ ಮುಂಜಾನೆ ಸಮಯದಲ್ಲಿ ಭಕ್ತಿಯ ಆರಾಧನೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಹೇಳ್ತಾ ಇದ್ರೆ, ವಿಶ್ವ ಜೇನು ನೊಣ ದಿನ ಸವಿ ದಿನ ಅಂತ ಹೇಳ್ತಾ, ಏನೇ ಇರಲಿ ನಿನ್ನಯ ಗೂಡು ಸುರಕ್ಷಿತವಾದ ಜಾಗದಲ್ಲಿ ಕಿರಿದು, ಪರಿಸರ ಸಮತೋಲನ ಆಹಾರ ಉತ್ಪಾದನೆಯಲ್ಲಿ ನಿನ್ನ ಪಾತ್ರ ಹಿರಿದು ಅಂತ ಹೇಳ್ತಾರೆ. ನಳಿನ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ, ಟಿಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಹ್ಯಾಪಿ ಮಾರ್ನಿಂಗ್ ಅಂತಾರೆ. ಶುಭೋದಯ ನಾದೋಪಾಸನೆಯಲ್ಲಿ ಒಂದೇ ಒಂದೇ ಅನ್ನುವ ಹಾಡು ಪ್ರಸಾರ ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು, ಬುದ್ಧನ ಕತೆ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಭಿನಂದನ್ ಜೈನ್ 8 ಪುಚ್ಚ ಬೆಟ್ಟು ಕಾರ್ಕಳ, ನಮಸ್ತೆ ವಿವಿಧ ಭಾರತಿ ಅಂತ ಹೇಳಿದರೆ, ನಮಸ್ತೆ ನಿಮಗೂ ಕೂಡ. ಬಸಯ್ಯ ಸ್ವಾಮಿ ಇಮಾಮಾಬಾದ್ನಿಂದ, ಕಾರ್ಯಕ್ರಮದಲ್ಲಿ ಬಂದಂತಹ ಕಥೆ ಚೆನ್ನಾಗಿತ್ತು, ಭಕ್ತಿಗೀತೆ ಕೂಡ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಶುಭೋದಯ ವಿವಿಧ ಭಾರತಿ ಅಂತ ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿ ರಾಜು ರುಕ್ಮಿಣಿ ಕುಂಬಾರ್ ಮನೆಯವರು, ಮಂಡಿಕಲ್ ಕೃಪಾ ಉಮೇಶ್ ಅವರು, ಶುಭೋದಯ ಕಾರ್ಯಕ್ರಮ ಇಷ್ಟ ಆಯಿತು ಅಂತ, ಎಲ್ಲ ಹಾಡುಗಳು ಚೆನ್ನಾಗಿತ್ತು ಅಂತ ಚಂದುಲಾಲ್ ಅವರು ಕಲಬುರಗಿಯಿಂದ. ಶುಭ ಸುಪ್ರಭಾತ ನಾದೋಪಾಸಿನಿ, ಎಲ್ಲಾಡಿ ಬಂದೆನಿ ಎನ್ನ ಕೃಷ್ಣಯ್ಯ, ಕಾದಿರುವಳು ಕೃಷ್ಣ, ಮತ್ತೆ ನುಡಿಮುತ್ತು, ನುಡಿಮುತ್ತುಗಳನ್ನೇನು ಹೇಳಲಿಲ್ಲ, ಕಥೆ ಇದನ್ನ ಅಳವಡಿಸ್ಕೊಂಡ್ರೆ ಬಹಳ ಸುಂದರ ಅನಿಸ್ತು ಅಂತ ವರಲಕ್ಷ್ಮಿಯವರು ಪೀಣ್ಯದಿಂದ ನಮಸ್ಕಾರ ಅಂತ ಹೇಳಿ. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪುರತಪ್ಪ ಹೋಗರ್ ಶಿಕ್ಷಕರು ಮತ್ತೆ ಸಂಗಡಿಗರು, ಶುಭೋದಯ ನಾದೋಪಾಸನೆ ಕಾರ್ಯಕ್ರಮ ಚೆನ್ನಾಗಿತ್ತು, ಅತ್ಯುತ್ತಮ ಭಕ್ತಿಗೀತೆಗಳು, ದಂತಕಥೆ ವಿವರಣೆ, ಸುವರ್ಣಭೂಮಿ ಚಿತ್ರದ ಹಾಡುಗಳು ಎಲ್ಲ ಸೇರಿ ಮುಂಜಾನೆ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಮೈಸೂರು ವಿದ್ಯಾರಣ್ಯಪುರಂನಿಂದ ರಾಮ್ ಪ್ರಸಾದ್, ತಿರುಪತಿ ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಪಡೀತಾ ವಿವಿಧ ಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಎಲ್ಲರಿಗೂ ನಮಸ್ಕಾರ ಅಂತಾರೆ. ಅಕ್ಕಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ, ಸಮುದ್ರ ಚಿಪ್ಪಿನದಂತ ಕಥೆ ಇಷ್ಟ ಆಯ್ತು. ನಮ್ಮ ಕಥೆ ಕೂಡ ಹೀಗೇನೆ, ಒಂದೊಂದ್ಸಲ ಯಾವ್ಯಾವುದೋ ಕೆಲಸಗಳ ಮಧ್ಯೆ ನಾದೋಪಾಸನೆ ಕಾರ್ಯಕ್ರಮ ಕೇಳುವಾಗ ಕರೆ ಬಂದ್ರೆ ಅದನ್ನ ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಏನೋ ಕಳ್ಕೊಂಡಂತ ಅನುಭವ ಅಂತ ಹೇಳ್ತಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹಾದೇವ್ ಗುಮಟಿ, ಭಕ್ತಿಗೀತೆಗಳು ಚೆನ್ನಾಗಿತ್ತು, ಮೀನುಗಾರನ ಕಥೆ ತುಂಬಾನೇ ಇಷ್ಟ ಆಯ್ತು, ಜೀವನದಲ್ಲಿ ಅವಕಾಶ ಬಂದು ಹೋಗಿರ್ಬಹುದು ಅದನ್ನ ನಾವು ಗಮನಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ನೆಲ ರಾಮಮೂರ್ತಿ ವಿಜಯನಗರ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ಕನ್ನಡ ರತ್ನ ಭಂಡಾರದ ಉಗ್ರಾಣದಲ್ಲಿ ನಾವು ಆಸಕ್ತಿಯಿಂದ ಕೇಳಿದ

0: ಧ್ವನಿ ಖ್ಯಾತ ರಂಗಭೂಮಿ ಕಲಾವಿದ HT ಅರಸ್ ಅಲಿಯಾಸ್ ತಿಪ್ಪರಾಜು ಅವರ ಬಾಲ್ಯದ ಪ್ರೌಢಿಮೆಯ ನೆನಪುಗಳು, ಕಂಪನಿ ನಾಟಕಗಳಲ್ಲಿ ಅಭಿನಯಿಸಿ ಹೆಚ್ಚು ಹೆಚ್ಚು ಖಳನಾಯಕನ ಪಾತ್ರಕ್ಕೆ ಜೀವ ತುಂಬಿದ ಪರಿ ಕೇಳಿ ಸಂತೋಷ ಆಯಿತು. ಸಿನಿಮಾಗಳಲ್ಲಿ ಕೂಡ ನಟಿಸಿರೋದನ್ನ ನಾನು ನೋಡಿದ ನೆನಪಿದೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಶುಭೋದಯ ಅಂತ. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್, ದರ್ಶನ್, ಧನುಷ್, ರಾಜಶ್ರೀ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆಯಾಗಿದ್ದೇವೆ ಅಂತ ಹೇಳ್ತಾರೆ. ಶುಭೋದಯ ಸತೀಶ್ ಕುಮಾರ್ ಅವರು ದೇವರಾಯಂದುರ್ಗದಿಂದ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಕೂಡ ಇಷ್ಟ ಆಯ್ತು, ಭಾವಗೀತೆಗಳಂತೂ ಕಿವಿಗೆ ತಂಪನ್ನ ತಂದವು, ಧನ್ಯವಾದಗಳು ಅಂತ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾಗರತ್ನ ಅವರು ರಾಜಾಜಿನಗರದಿಂದ, ರಾಯರು ಜೊತೆಯಲ್ಲಿದ್ರೆ ಸಾಕು ಬೇರೆ ಏನು ಬೇಡ ಅಂತ ಹೇಳಿ, ಭಕ್ತಿಗೆ ಒಂದು ತುಳಸಿ ದಳ ಸಾಕು, ಕೃಷ್ಣ ಕೃಷ್ಣ ಅಂದ್ರೆ ಮನಸ್ಸಿಗೆ ಇನ್ನಿಲ್ಲದ ನೆಮ್ಮದಿ, ನಾನು ಒಂದು ಹಕ್ಕಿ ತರಾನೇ ಯಾವಾಗ್ಲೂ ಗೂಡಲ್ಲಿರ್ತೀನಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನೀವು ಕಳಿಸಿರುವ ಅಪಾರವಾದ ಸಂದೇಶಗಳು ವಿವಿಧ ಭಾರತಿಗೆ ತಲುಪಿದೆ. ನಿಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ, ಸಂದೇಶಕ್ಕೆ ಧನ್ಯವಾದಗಳು. ಈಗ ಸಮಯ 8:15, ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ 8:30ಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾನೇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ನಿಮ್ಮ ನೆಚ್ಚಿನ ಸಂಗಾತಿ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ. ದ ಹೆಡ್ಲೈನ್ಸ್: Prime Minister Narendra Modi to hold talks with his Italian counterpart Giorgia Meloni in Rome today. Two leaders to discuss ways to boost cooperation on India-Middle East-Europe economic corridor and review joint strategic action plan 2025-2029. West Bengal government to roll out Annapurna scheme providing 3,000 rupees per month to women aged 25 to 60 years from June 1st. Joint Parliamentary Committee on One Nation, One Election says simultaneous Lok Sabha and Assembly elections can save nearly 7 lakh crore rupees and increase India's GDP growth by 1.6%. DGCA orders further inspection of fuel control switch of an Air India Boeing 787-8 aircraft following technical snag earlier this year. And in IPL cricket, Rajasthan Royals beat Lucknow Super Giants by 7 wickets in Jaipur. Prime Minister Narendra Modi arrived in Rome last night on an official visit to Italy. Mr. Modi was received at the airport by Italy's Deputy Prime Minister and Minister of Foreign Affairs and International Cooperation, Antonio Tajani. Later, Italian Prime Minister Giorgia Meloni hosted a dinner in honor of Mr. Modi. After the dinner, PM Modi reached Anantara Palazzo Nayadi Hotel, where a jubilant and cheering Indian diaspora welcomed him. Mr. Modi will hold talks with his Italian counterpart, Giorgia Meloni, President Sergio Mattarella, and discuss with them ways to boost India-Italy cooperation. PM Modi's visit will focus on how to boost India-Italy cooperation, especially focusing on the India-Middle East-Europe Economic Corridor, IMEC. The Joint Strategic Action Plan 2025-2029 will also be reviewed. Mr. Modi will also be visiting the headquarters of the Food and Agriculture Organization, FAO, and strengthening India's commitment to multilateralism as well as global food security. A correspondent covering the Prime Minister's visit has filed this report.
2: Prime Minister Narendra Modi will call on the President of Italy, Sergio Mattarella, at the Quirinal Palace today, where he will be awarded a guard of honor. The day's engagements include delegation-level talks, press statements, exchange of memoranda of understanding, bilateral meetings, and a visit to the Food and Agriculture Organization. Prime Minister Modi will also plant a Morus nigra black mulberry tree, a species that symbolically connects India and Italy through its culinary, medicinal, and cultural significance. This is Suparna Bhatia from Rome.
1: Earlier yesterday, Indian Nordic nations comprising Norway, Sweden, Denmark, Finland and Iceland elevated the bilateral ties to a green technology and innovation strategic partnership. Mr. Modi made the announcement while addressing a joint press meet with leaders of Nordic nations after attending the third India-Nordic summit in the Norwegian capital, Oslo.
3: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है। इस ग्रीन टेक्नोलॉजी पार्टनरशिप से हम आइसलैंड की जियो थर्मल

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಏ ಚಿನ್ನು,
5: ಏನಮ್ಮ
4: ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಟಲೆ ಕುರುಕಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ,
5: ಸ್ವಲ್ಪ ಸುಮ್ಮನಿರ್ತೀಯಮ್ಮ.
6: ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದ್ರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ.
7: ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಗುಡ್ ಮಾರ್ನಿಂಗ್, ಶುಭೋದಯ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ರಾಯಭಾಗ ಜಿಲ್ಲೆ ಬೆಳಗಾವಿ, ಬೆಳಗಾವಿ ಜಿಲ್ಲೆ ರಾಯಭಾಗದ ಪ್ರತಿಭಾ ನವಲೆ ರಾಜು ವಂಡಕರ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಶಶಿಕಲಾ ಮಾದಯ್ಯ, ಲಿಖಿತಾ, ಸ್ವೀಟಿ, ಮಮತಾ, ದಿನೇಶ್, ಪಂಕಜ, ತಿಪ್ಟೂರು ಕೋಡಿಹಳ್ಳಿಯಿಂದ ನಾದೋಪಾಸನೆ ಭಾವಗೀತೆಗಳು, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಡಾಕ್ಟರ್ ಅನಂತಕುಮಾರ್ ಅರಸ್ ಇವರು ಕೂಡ ನಾದೋಪಾಸನೆ, ಶುಭೋದಯ ಕರ್ನಾಟಕ, ಕನ್ನಡ ರತ್ನ ಭಂಡಾರದ ರಂಗ ಕಲಾವಿದರು, ಹೆಚ್ ಟಿ ಅರಸ್ ಅವರ ಮಾತು, ಭಾವಗೀತೆ ಎಲ್ಲವೂ ಕೂಡ ಚಂದ ಅಂತ ಹೇಳ್ತಾರೆ. ಬನ್ನಿ ಬನ್ನಿ ಹೂಕೊಳ್ಳಿ ಭಾವಗೀತೆಯನ್ನ ತುಂಬಾ ಹಿಂದೆ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಈಗ ಮತ್ತೆ ಕೇಳಿ ಖುಷಿಯಾಯಿತು ಅಂತ ಎನ್ ಕೃಷ್ಣಮೂರ್ತಿ, ಹನುಮಂತ ನಗರದಿಂದ ಆದೂರು ಪ್ರಕಾಶ್ ಅವರು ಆನೇಕಲ್, ಶುಭೋದಯ ಅಂತ ಹೇಳ್ತಾರೆ. ರಾಜು, ರತ್ನ, ಪೂಜಾ, ವರ್ಣಿಕಾ ರಾಜಾಜಿನಗರದಿಂದ, ದಿನೇಶ್ ಅವರು ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು, ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತಾರೆ. ಮಂಜುನಾಥ್, ಜೆಸಿ, ಆರುಣ್,

ಶುಭೋದಯ ಅಂತ. ಆರ್ತಿ ಜಯನಗರ ಬೆಂಗಳೂರಿನಿಂದ, ಜೇನಿನ ಹಾಗೆ ನಮ್ಮ ನಿಮ್ಮ ಸಂಬಂಧ ಸಿಹಿಯಾಗಿ ಗಟ್ಟಿಯಾಗಿರಲಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ವಿಶ್ವ ಜೇನು ದಿನದ ಈ ಸಂದರ್ಭದಲ್ಲಿ ಜೇನಿನಂತ ಶುಭಾಶಯವನ್ನ ಕಳಿಸಿದಿರಿ. ನಮಸ್ತೆ ವಿವೇದ ಭಾರತಿ ಅಂತ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ಮತ್ತೆ ಕುಮಾರಸ್ವಾಮಿ ಮೈಸೂರಿನಿಂದ ನಾಗೋಪಾಸನೆ ಅಂತ ಹೇಳಿದಿರಾ, ನಾಗೋಪಾಸನೆ ಅಲ್ಲ ಅದು, ನಾದೋಪಾಸನೆ. ತುಂಬಾ ಚೆನ್ನಾಗಿತ್ತು, ಒಂದು ಕಥೆಯನ್ನ ಹೇಳ್ತಾ ಹೇಳ್ತಾ ಅದ್ಭುತವಾದ ಹಾಡುಗಳನ್ನ ಕೇಳಿಸಿದ್ರಿ. ಬುದ್ಧ ಮತ್ತೆ ಮೀನುಗಾರರ ಕಥೆಯನ್ನ ಕೇಳಿ ನಾವು ಶ್ರಮ ಪಟ್ಟರೆ ಪ್ರತಿಫಲ ಇದೆ, ಅವಕಾಶಗಳನ್ನ ಮಿಸ್ ಮಾಡಿಕೊಳ್ಬಾರ್ದು ಅನ್ನುವ ವಿಚಾರ ಬಹಳ ಸೊಗಸಾಗಿತ್ತು ಅಂತ ಹೇಳ್ತಾರೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳೋಣ ಸ್ವಾಭಿಮಾನ ಚಿತ್ರದ ಒಂದು ಹಾಡು. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರೋದು, ಶಂಕರ್ ಗಣೇಶ್ ಅವರ ಸಂಗೀತ ಇದೆ, ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಾರೆ.

0: ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ.
1: ಇನ್ನೆಲ್ಲ ಈ ಜಲ ಈ ಮಣ್ಣು ನಮ್ಮದು.
2: ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ.
0: ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು.

0: ಮಲಯ ಮಾರುತ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಾಣಿ ಜಯರಾಮ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ವಲ್ಲಭಾಚಾರ್ಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. 8:37:30 ಸಮಯ ಆಗಿದೆ. ಈ ಬೆಳಗ್ಗೆ 9 ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೇ ತಿಂಗಳ 20 ವಿಶ್ವ ಜೇನು ನೊಣಗಳ ದಿನ, ಹಾಗೆ ವಿಶ್ವ ಮಾಪನಶಾಸ್ತ್ರ ದಿನ, ಈ ಕುರಿತು ಒಂದಷ್ಟು ಮಾತು ಮಾಹಿತಿಯೊಂದಿಗೆ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ 9 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಮಿಸ್ಟರ್ ಡೂಪ್ಲಿಕೇಟ್ ಚಿತ್ರದ ಗೀತೆ ಚೇತನ್ ಸೋಸ್ಕಾ, ಎಸ್ವಿ ವಿಎಸ್ ಮಾನಸ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆ, ಮನೋಮೂರ್ತಿ ಅವರ ಸಂಗೀತ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ಕೂಲ್ ಚಿತ್ರದ ಒಂದು ಹಾಡು ಕೂಡ ಪ್ರಸಾರ ಆಯಿತು, ನೀನು ನಿಂತರೆ ಹತ್ತಿರ ಅನ್ನುವ ಗೀತೆ ಶಾನ್ ಮತ್ತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು, ಕವಿರಾಜ್ ಅವರ ರಚನೆ ಆಗಿತ್ತು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಹಾಗೇನೆ ಈಗ ತಾನೇ ಒಂದು ಹಾಡು ಕೇಳಿದ್ರಲ್ಲ, ಮಾಸ್ತಿಗುಡಿ ಚಿತ್ರದ ಗೀತೆ ಜೇನು ತಂದೆವು ಅಂತ, ಕೈಲಾಶ್ ಖೇರ್ ಮತ್ತೆ ಸಂಗಡಿಗರ ಧ್ವನಿ, ಕವಿರಾಜ್ ಅವರು ಬರೆದ ಗೀತೆಗೆ ಸಾಧು ಕೋಕಿಲ ಅವರ ಸಂಗೀತ ಇತ್ತು. ಸಮಯ ಆಗಿದೆ 9:45. ಮೇ ತಿಂಗಳ 20ನೇ ತಾರೀಕು ವಿಶ್ವ ಜೇನು ನೊಣಗಳ ದಿನ. ಜೇನು ನೊಣಗಳ ಸಂರಕ್ಷಣೆ, ಪರಿಸರದಲ್ಲಿ ಜೇನು ನೊಣಗಳ ಮಹತ್ವವನ್ನು ಅರಿಯುವುದು ಈ ದಿನದ ವಿಶೇಷ. ಈ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾ ಚಂದದ ಹಾಡುಗಳ ಜೊತೆಯಾಗಿರೋಣ. ಕೇಳ್ತಾನೇರಿ, ಎಲ್ಲೋ ಹೋಗಬೇಡಿ, ವಿವಿಧ ಭಾರತಿ ನಿಮ್ಮ ನೆಚ್ಚಿನ ಸಂಗಾತಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪ್ರತಿ ವರ್ಷದ ಹಾಗೆ ಈ ದಿನವೂ ಕೂಡ ಮೇ ತಿಂಗಳ 20ನೇ ತಾರೀಕು ವಿಶ್ವ ಜೇನು ನೊಣ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಮನುಷ್ಯನ ಬದುಕಿನ ಎಲ್ಲಾ ಸ್ತರದಲ್ಲೂ ಜೇನಿಗೆ ಅದರದ್ದೇ ಆದ ಮಹತ್ವ. ಜೇನು ನೊಣಗಳು ಇಲ್ಲ ಅಂದ್ರೆ ಮನುಷ್ಯ ಆಹಾರಕ್ಕೂ ಕೂಡ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಜೇನು ಒಂದು ವೇಳೆ ಜೇನು ನೊಣಗಳು ಇಲ್ಲ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ನಮ್ಮ ಬದುಕು ಕೂಡ ಕಷ್ಟವಾಗುತ್ತೆ. ಆದರೆ ಇಂತಹ ಒಂದು ಮಹತ್ವದ ಸಂಕುಲ ದೊಂಬಿಗಳು ಅಂತ ಹೇಳುವಂತ ಜೇನುಗಳಿಗೆ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 10-20 ವರ್ಷಗಳಿಂದ ತುಂಬಾ ಜೇನು ನೊಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಆತಂಕದ ಸುದ್ದಿ. ಅಂದ್ರೆ ಮನುಷ್ಯರಲ್ಲಿ ನಾಗರಿಕತೆ ಬೆಳೀತಾ ಹೋದ ಹಾಗೆ ಈ ಜೇನು ವಿಜ್ಞಾನದ ಅರಿವು ಕೂಡ ಆರಂಭ ಆಯಿತು. ಜೇನು ಹಾಗೆ ಜೇನು ಹುಳುಗಳು ಮನುಷ್ಯನಿಗೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತಹ ಒಂದು ವರ. ಈ ಜೇನು ನೊಣಗಳು ಮತ್ತೆ ಚಿಟ್ಟೆಗಳಂತಹ ಪರಾಗ ಸ್ಪರ್ಶಕಗಳಿದೆಯಲ್ಲ, ಇವು ಮನುಷ್ಯನ ಬೇರೆ ಬೇರೆ ಚಟುವಟಿಕೆಗಳಿಂದಾಗಿ ಅಳಿವಿನ ಅಂಚಿಗೆ ತಳ್ಳಲ್ಪಟ್ಟಿವೆ. ಸಂಶೋಧನೆ ಮಾಡಿದವರು ತಜ್ಞರು ಹೇಳ್ತಾರೆ, ನಮ್ಮ ಪರಿಸರ ವ್ಯವಸ್ಥೆಯ ಉಳಿವು ಹೆಚ್ಚಾಗಿ ಈ ಪರಾಗಸ್ಪರ್ಶದ ಮೂಲಭೂತ ಪ್ರಕ್ರಿಯೆಯ ಮೇಲೆ ಅವಲಂಬಿಸಲ್ಪಟ್ಟಿದೆ. ಹೂ ಬಿಡುವಂತಹ ಹೆಚ್ಚಿನ ಸಸ್ಯ ಪ್ರಭೇದಗಳು ಸಂಪೂರ್ಣವಾಗಿ ಅಥವಾ ಒಂದಷ್ಟು ಪ್ರಮಾಣದಲ್ಲಿ ಪ್ರಾಣಿಗಳ ಪರಾಗಸ್ಪರ್ಶವನ್ನು ಅವಲಂಬಿಸಿದೆ. ಅಷ್ಟು ಮಾತ್ರ ಅಲ್ಲ, ಈ ಪರಾಗಸ್ಪರ್ಶಗಳು ಆಹಾರ ಸುರಕ್ಷತೆ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಲ್ಲಿ ಸಾಕಷ್ಟು ಸಹಕಾರಿಯಾಗಿದೆ. ಆದ್ದರಿಂದ ಇಂತಹ ಜೇನು ಚಿಟ್ಟೆಗಳು ಈ ಬಾವಲಿಗಳಂತಹ ಜೀವಿಗಳು ಬಹಳ ಮುಖ್ಯ. ಆದರೆ ಇಂತಹ ಜೀವಗಳಿಗೂ ಕೂಡ ಬೆದರಿಕೆ, ಅವುಗಳ ಒಂದು ಬೆಳವಣಿಗೆಗೆ ಸಾಕಷ್ಟು ಅಡೆತಡೆಗಳು ಇದೆ. ಹಾಗಾಗಿ ಪ್ರತಿ ವರ್ಷ ಮೇ ತಿಂಗಳ 20ನೇ ತಾರೀಕು ವಿಶ್ವ ಜೇನು ನೊಣ ದಿನವನ್ನಾಗಿ ಆಚರಿಸಲಾಗುತ್ತೆ. ಜೇನು ನೊಣಗಳ ಸಂರಕ್ಷಣೆ ಮತ್ತು ಪರಿಸರದಲ್ಲಿ ಆ ಜೇನು ನೊಣಗಳ ಮಹತ್ವ ಎಷ್ಟಿದೆ ಅಂತ ತಿಳ್ಕೊಳ್ಳೋದು ಈ ದಿನಾಚರಣೆಯ ಉದ್ದೇಶ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ಗನ್ ಚಿತ್ರದ ಹಾಡಿದು. ಅಜಯ್ ವಾರಿಯರ್ ಮತ್ತು ಮಹತಿಯವರ ಧ್ವನಿಗಳು, ಕೆ ಕಲ್ಯಾಣ್ ಅವರ ರಚನೆ, ರೋನಿ ರಾಫೆಲ್ ಸಂಗೀತ.

ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನ 2018 ಕೂಡ ಇಡೀ ಜಗತ್ತಿನಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಒಂದಷ್ಟು ಜೇನು ಸಾಕಣೆದಾರರು, ಪರಿಸರ ಸ್ನೇಹಿ ಗುಂಪುಗಳು, ವಿಜ್ಞಾನಿಗಳು, ಶಿಕ್ಷಕರು ಎಲ್ಲರೂ ಸೇರಿ ಜೇನು ನೊಣ ಸಂರಕ್ಷಣೆ ಬಗ್ಗೆ ಒಂದಷ್ಟು ಆಳವಾದ ಚಿಂತನೆಗಳನ್ನು ನಡೆಸ್ತಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೇನು ನೊಣಗಳ ಆಹಾರ ಉತ್ಪಾದನೆ, ಜೀವ ವೈವಿಧ್ಯ, ಪರಿಸರ ವ್ಯವಸ್ಥೆಗಳ ಸುಸ್ಥಿರತೆಯಲ್ಲಿ ಜೇನು ನೊಣಗಳ ಪಾತ್ರ ಹೇಗೆ ಮುಖ್ಯ ಅನ್ನೋದ್ರ ಕಡೆ ಬಗ್ಗೆ ಕೂಡ ಒಂದಷ್ಟು ಚಿಂತನೆಗಳನ್ನು ನಡೆಸಿ ಅದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸ ಆಗುತ್ತೆ. ಮೊದಲಿಂದನೂ ಕೂಡ ಈ ಜೇನು ನೊಣ ದಿನ ಎಲ್ಲ ಕಡೆಗಳಲ್ಲಿ ಜನರ ಭಾಗವಹಿಸುವಿಕೆಯಿಂದಾನೇ ಕೂಡ ಆಚರಿಸಲ್ಪಡುತ್ತೆ. ಜೇನು ನೊಣ ಸ್ನೇಹಿ ನಡವಳಿಕೆಗಳನ್ನು ಬೆಳೆಸಿಕೊಳ್ಬೇಕು. ಜೇನು ನೊಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಒಂದಷ್ಟು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಾನೆ ವಿಶ್ವ ಜೇನು ನೊಣದ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಜೇನು ನೊಣಗಳ ಮೌಲ್ಯವನ್ನು ಎತ್ತಿ ತೋರಿಸುವಂತಹ ಘಟನೆಗಳು, ಪ್ರಚಾರಗಳು, ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಕೂಡ ಈ ದಿನದ ಆಚರಣೆ ಯಶಸ್ವಿಯಾಗಿ ನಡೀತಾ ಹೋಗುತ್ತೆ. ರೋಮಿಯೋ ಜೂಲಿಯಟ್ ಅನ್ನುವ ಚಿತ್ರದ ಹಾಡು ಹೇಮಂತ್ ಹಾಗೂ ಚೇತನ್ ಅವರ ಧ್ವನಿ, ಇವರೊಂದಿಗೆ ವಿಜಯ ಅರಸ್ ಮತ್ತು ಸಂಗೀತ ಅವರು ಕೂಡ ಧ್ವನಿಯಾಗಿದ್ದಾರೆ. ಸಾಹಿತ್ಯ ಸಂಗೀತ ಹಂಸಲೇಖ ಕೇಳ್ತಾ ಇದ್ರ ದಿನ ವಿಶೇಷ. ಮೇ ತಿಂಗಳ 20 ತಾರೀಖು ವಿಶ್ವ ಜೇನು ನೊಣಗಳ ದಿನ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ವಿವಿಧ ಭಾರತಿ 102.9 ಎಫ್ಎಂ.
3: ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ನೊಣ ದಿನದ ಸಂದರ್ಭದಲ್ಲಿ ಜೇನಿನ ಬಗ್ಗೆ ಒಂದು ಸ್ವಲ್ಪ ನಾವು ಮಾತಾಡ್ತಾ ಇದ್ದೇವೆ. ಈಗಂತೂ ಎಲ್ಲದರಲ್ಲೂ ಕೂಡ ಹೊಸತನ, ಒಂದು ಆಧುನಿಕತೆ ಎಲ್ಲ ಕ್ಷೇತ್ರಗಳಲ್ಲಿ ಇರುವಾಗ, ಇದು ನಮ್ಮ ಕೃಷಿ ಜಗತ್ತಿನಲ್ಲಿ ಕೂಡ ಆಧುನಿಕತೆ ಅನ್ನೋದು ಬಹಳ ಹಾಸುಹೊಕ್ಕಾಗಿದೆ. ಅಂದರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಉದ್ಯೋಗಾವಕಾಶಗಳು ಆಗಬೇಕು, ಆಮೇಲೆ ರೈತರ ಆದಾಯವನ್ನು ಹೆಚ್ಚಿಸಬೇಕು ಅಂತಲೇ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಹೊಸ ಹೊಸ ಆಯ್ಕೆಗಳು, ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ಅಳವಡಿಸಿಕೊಳ್ಬೇಕು. ಹಾಗಾಗಿ ಜೇನುನೊಣ ಸಾಕಾಣಿಕೆ ಕೂಡ ಅಂತಹ ಒಂದು ಆಯ್ಕೆಯಾಗಿ ಈಗ ಎಲ್ಲರ ಆಗ್ತಾ ಇದೆ. ಈ ಜೇನುನೊಣ ಸಾಕಾಣಿಕೆ ಅನ್ನೋದು ದೇಶದಲ್ಲಿ ಒಂದು ಜೇನು ಕ್ರಾಂತಿ ಅಥವಾ ಸಿಹಿ ಕ್ರಾಂತಿಯಾಗಲಿ, ಹೆಚ್ಚಿನ ಸಂಖ್ಯೆಯ ರೈತರು ಇದಕ್ಕೆ ಸೇರ್ಕೊಳ್ಳಿ, ಒಂದಷ್ಟು ಆವಿಷ್ಕಾರಗಳನ್ನು ಮಾಡಲಿ. ಜೇನು ತುಪ್ಪದ ಒಂದು ಉದ್ಯಮ ಏನಿದೆಯಲ್ಲ, ಇದು ಬರೀ ಜೇನುತುಪ್ಪ ಮಾತ್ರ ಅಲ್ಲ, ಜೇನಿನ ಮೇಣ ಕೂಡ ಒಂದು ಬೃಹತ್ ಆದಾಯವನ್ನು ತಂದುಕೊಡುವಂತಹ ಮೂಲ ಆಗಿದೆ. ಔಷಧ ಉದ್ಯಮ, ಆಹಾರೋದ್ಯಮ, ಜವಳಿ ಮತ್ತು ಸೌಂದರ್ಯ ವರ್ಧಕ ಉದ್ಯಮ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜೇನಿನ ಹಾಗೆಯೇ ಜೇನಿನ ಮೇಣಕ್ಕೆ ಕೂಡ ಬೇಡಿಕೆ ಇದೆ. ಸದ್ಯಕ್ಕೆ ನಾವು ಬೇರೆ ಬೇರೆ ದೇಶಗಳಿಂದ ಜೇನನ್ನ ಆಮದು ಮಾಡಿಕೊಳ್ತಾ ಇದ್ದೇವೆ. ಆದರೆ ನಮ್ಮ ರೈತರು ಹೆಚ್ಚು ಜೇನು ಸಾಕಾಣಿಕೆಯತ್ತ ಮನಸ್ಸು ಮಾಡಿದರೆ ಒಂದು ರೀತಿಯಲ್ಲಿ ನಮ್ಮ ದೇಶ ಕೂಡ ಸ್ವಾವಲಂಬಿ ಆಗುತ್ತೆ. ಆಯುರ್ವೇದ ಮತ್ತು ನೈಸರ್ಗಿಕ ಆರೋಗ್ಯ ಉತ್ಪನ್ನಗಳ ಬಳಕೆಯಲ್ಲಿ ಕೂಡ ಜೇನುತುಪ್ಪದ ಬೇಡಿಕೆ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಹಾಗಾಗಿ ದೇಶದ ಹೆಚ್ಚು ಹೆಚ್ಚು ರೈತರು ಅವರ ವ್ಯವಸಾಯದ ಜೊತೆ ಜೊತೆಗೆ ಜೇನುನೊಣ ಸಾಕಾಣಿಕೆಗೆ ಮುಂದಾದರೆ ರೈತರ ಆದಾಯವನ್ನ ಹೆಚ್ಚಿಸಿ ಅವರ ಜೀವನಕ್ಕೆ ಸಿಹಿಯನ್ನ ಮಾಧುರ್ಯವನ್ನ ತುಂಬುತ್ತೆ ಅಂತ ಹೇಳಿ ಕೂಡ ದೇಶದ ನಾಯಕರು ಹಲವಾರು ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಕೇಳಿ ಆಟ ಚಿತ್ರದ ಹಾಡು. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿ, ಜಯಂತ್ ಕಾಯಕಿಣಿಯವರ ರಚನೆ, ಸಾಧು ಕೋಕಿಲ ಸಂಗೀತ ಸಂಯೋಜನೆ.

ಜೇನು ಕೃಷಿಯನ್ನ ಮಹಿಳೆಯರು ಕೂಡ ಮಾಡಬಹುದು. ಅಷ್ಟೇ ಅಲ್ಲ, ಜೇನು ಸಾಕಾಣಿಕೆ ಲಾಭದಾಯಕವಾದಂಥ ಒಂದು ಉಪಕಸುಬು. ಇದಕ್ಕೆ ಯಾವುದೇ ಕಾಲೇಜು ಡಿಗ್ರಿ ಏನು ಬೇಡ. ಇದಕ್ಕೆ ಬೇಕಾಗಿರುವುದು ಒಂದಷ್ಟು ಮನಸ್ಸು ಮತ್ತೆ ಜೇನು ಹುಳುಗಳ ಮೇಲೆ ಒಂದಿಷ್ಟು ಪ್ರೀತಿ ಇದ್ರೆ ಸಾಕು. ಇರುವಂತಹ ಕಡಿಮೆ ಜಾಗದಲ್ಲೂ ಕೂಡ ಜೇನಿನ ಬೇಸಾಯ ಮಾಡಬಹುದು. ಎಷ್ಟು ಜೇನು ಪೆಟ್ಟಿಗೆ ಇಡ್ತೀವೋ ಅಷ್ಟು ಜೇನುತುಪ್ಪ ಸಿಗುತ್ತೆ. ಜಾಸ್ತಿ ಜೇನಿನ ಪೆಟ್ಟಿಗೆಗಳನ್ನ ಇಟ್ಟರೆ ಹೆಚ್ಚು ಹಣವನ್ನು ಕೂಡ ಸಂಪಾದನೆ ಮಾಡಬಹುದು. ರೈತ ಮಹಿಳೆಯರು ಕೂಡ ದುಡ್ಡಿನ ಜೊತೆಗೆ ಅವರ ಜಮೀನುಗಳಲ್ಲಿ ಒಂದಷ್ಟು ಗುಣಮಟ್ಟದ ಬೆಳೆಯನ್ನ ಕೂಡ ಪಡ್ಕೊಳ್ಬಹುದು. ಹವ್ಯಾಸವಾಗಿ ಕೂಡ ಜೇನಿನ ಕೃಷಿಯನ್ನು ಮಾಡಬಹುದು. ಜೇನುತುಪ್ಪ ತಿನ್ನೋದಕ್ಕೆ ಸವಿ, ಆರೋಗ್ಯಕ್ಕೂ ಉತ್ತಮ. ಒಂದಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಜೇನು ಮಧುಮೇಹಿಗಳು ಕೂಡ ತಿನ್ನಬಹುದು ಅಂತ ಹೇಳ್ತಾರೆ. ಜೇನು ಸಾಕಾಣಿಕೆ ಅನ್ನೋದು ಕೃಷಿಯ ಅವಿಭಾಜ್ಯ ಅಂಗ ಆಗಬೇಕು. ಕೃಷಿ ತೋಟಗಾರಿಕೆಯ ಉಪಕಸುಬು ಮಾತ್ರ ಅಲ್ಲ, ಜೇನು ಬೆಳೆಗಳ ಇಳುವರಿ ಹೆಚ್ಚಳಕ್ಕೆ ಕೂಡ ಕಾರಣ ಆಗುತ್ತೆ. ಜೇನುಹುಳದ ಪರಾಗಸ್ಪರ್ಶದಿಂದ ಸಾಕಷ್ಟು ಬೆಳೆಗಳಲ್ಲಿ ಶೇಕಡ 30%ಕ್ಕೂ ಅಧಿಕ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ. ಈ ಒಂದು ಜೇನು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವವರಿಗೆ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ. ಜೇನು ನೊಣಗಳು ಕೃಷಿ ಚಟುವಟಿಕೆಯಲ್ಲಿ ಇಳುವರಿಯನ್ನು ಹೆಚ್ಚಿಸುತ್ತವೆ. ಈ ಜೇನು ನೊಣಗಳ ಸಂಖ್ಯೆ ಕಡಿಮೆಯಾದರೆ ತರಕಾರಿ ಇರಬಹುದು, ಹಣ್ಣಿನ ಬೆಳೆಗಳಂತಹ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಅಂಥ ಕಾರಣಕ್ಕೋಸ್ಕರ ಆದರೂ ನಾವು ಜೇನಿನ ಸಂರಕ್ಷಣೆಯನ್ನು ಮಾಡಲೇಬೇಕಾಗುತ್ತೆ. ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜೇನಿನ ಹುಳುಗಳ ಹಾಗೆ ಚುರುಕಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅರಿತವರು. ಜೀವ ಸಂಕುಲಗಳ ಪೈಕಿ ಜೇನು ಅತ್ಯಂತ ಹೆಚ್ಚು ಚುರುಕು ಹಾಗೆ ಕ್ರಿಯಾಶೀಲ ಜೀವಿ. ಅಷ್ಟು ಮಾತ್ರ ಅಲ್ಲ, ತನ್ನ ಕ್ರಿಯಾತ್ಮಕ ಕೆಲಸದ ಮೂಲಕ ಮನುಷ್ಯನ ಬದುಕಿನ ಅತ್ಯಂತ ಮುಖ್ಯವಾದ ವಸ್ತು ಜೇನನ್ನು ಕೂಡ ಅದು ಪೂರೈಸುತ್ತೆ. ಅದಕ್ಕೋಸ್ಕರ ಆದರೂ ಕೂಡ ನಾವು ಜೇನು ನೊಣಗಳನ್ನು ರಕ್ಷಿಸುವ ಕೆಲಸ ಮಾಡಬೇಕು. ಏನ್ ಮಾಡಬೇಕು? ನಾವಿರುವಂತಹ ಪರಿಸರವನ್ನ ಚೆನ್ನಾಗಿಟ್ಕೊಳ್ಬೇಕು. ಕೃಷಿ ಪದ್ಧತಿಯನ್ನ ಕೈಬಿಡಬಾರದು. ಮರ ಗಿಡಗಳನ್ನ ಬೆಳೆಸಬೇಕು. ಜೇನು ನೊಣಗಳಿದ್ರೆ ಮಾತ್ರ ನಾವಿರ್ತೇವೆ ಎನ್ನುವ ಸತ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ಜೇನುಗಳು ಅನ್ನದಾತರ ಮಿತ್ರ. ಬೆಳೆ ಬೆಳೆಯುವಾಗಲೂ ಕೂಡ ಈ ಜೇನು ನೊಣಗಳ ಪಾತ್ರ ಬಹಳ ಮಹತ್ವವಾದದ್ದು. ಒಂದಷ್ಟು ಜನರು ಜೇನಿನ ಕೃಷಿ ಮಾಡ್ತಾ ಆದಾಯವನ್ನ ಪಡ್ಕೊಳ್ತಾರೆ, ಹಾಗೆ ಬೇರೆಯವ್ರಿಗೆ ಕೂಡ ಸಿಹಿಯನ್ನ ಕೊಡೋದಿಕ್ಕೆ ಕಷ್ಟಪಡುವಂತಹ ಈ ಜೇನು ನೊಣಗಳು ತಮ್ಮ ಬದುಕಿನ ಅಂದ್ರೆ ನಾವು ಮಾಡ್ತಾ ಇರುವಂತಹ ಒಂದಷ್ಟು ಕೆಲಸ ಕಾರ್ಯಗಳಿಂದ ಅಳಿವಿನ ಅಂಚಿನಲ್ಲಿದೆ. ಹಾಗಾಗಿ ಇದರ ಕಡೆ ಕೂಡ ನಾವು ಗಮನ ಹರಿಸಬೇಕು. ಜೇನು ನೊಣಗಳ ಉಳಿವಿಗೆ ಎಲ್ಲರೂ ಕೂಡ ಬದ್ಧರಾದರೆ ಸಿಹಿ ಸಿಹಿಯಾದಂಥ ಜೇನು ನಮಗೆ

0: 9:36 ಸಮಯ ಆಗಿದೆ. ಟ್ಯೂನ್ ಮಾಡಿರೋದು 102.9 ಎಫ್ಎಂ. ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಜೇನು ನೊಣಗಳ ದಿನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದೆ ವಿಶ್ವ ಮಾಪನಶಾಸ್ತ್ರ ದಿನ, ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಳತೆ ಮಾನದಂಡಗಳ ಮಹತ್ವವನ್ನು ತಿಳಿಯುವುದಕ್ಕೆ ಅಂಥೇಳಿ ಆಚರಿಸುವ ದಿನ ವಿಶ್ವ ಮಾಪನಶಾಸ್ತ್ರ ಅಂಥೇಳಿ. ಯಾವ್ಯಾವ ರೀತಿಯ ಅಳತೆ ಮತ್ತು ಮಾಪನಗಳನ್ನು ನಾವು ಬಳಸ್ತೇವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹರಿಸೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. 102.9 ಎಫ್ಎಂ ವಿವಿಧ ಭಾರತಿ, ನಿತ್ಯದ ಸಂಗಾತಿ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
0: May 20 ವಿಶ್ವ ಮಾಪನಶಾಸ್ತ್ರ ದಿನ ಅಂತ ಕೂಡ ಆಚರಿಸ್ತಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಳತೆ ಮಾನದಂಡಗಳ ಮಹತ್ವವನ್ನು ತಿಳ್ಕೊಳ್ಳೋದು ಅಂದರೆ, ಮೊದಲೆಲ್ಲ ನಮ್ಮ ಹಿರಿಯರು ದೇಹದ ಭಾಗಗಳನ್ನು ಮತ್ತು ಸ್ಥಳೀಯವಾಗಿ ಸಿಗ್ತಾ ಇದ್ದಂತಹ ಸಾಧನಗಳನ್ನು ಆಧರಿಸಿ ಅಳತೆಗಳನ್ನು ಮಾಡ್ತಾ ಇದ್ರು. ಅದು ಉದ್ದ ಇರಬಹುದು, ತೂಕ ಇರಬಹುದು, ಧಾನ್ಯ ಮತ್ತು ಭೂಮಿಯ ಅಳತೆ ಅಂತ ಹೇಳಿ ಬೇರೆ ಬೇರೆ ರೀತಿಯ ಅಳತೆಯ ಮಾಪನಗಳನ್ನು ಇಟ್ಕೊಂಡಿದ್ರು. ಅಂದರೆ ಉದಾಹರಣೆಗೆ ಹೇಳೋದಾದರೆ, ಉದ್ದವನ್ನ ಅಳಿಬೇಕು ಅಂತ ಹೇಳಿದಾಗ ದೇಹದ ಮಾಪನವನ್ನು ಹೇಗೆ ಬಳಸ್ತಾ ಇದ್ರು ಅಂದರೆ ಗೇಣು ಅಂತ. ಅದು ಹೆಬ್ಬೆರಳಿನಿಂದ ಕಿರು ಬೆರಳಿನ ತುದಿಯವರೆಗೆ ಇರುವಂಥ ಅಂತರ, ಒಂದು ಮೊಳ ಅಂತ ಹೇಳ್ತಾ ಇದ್ರು. ಮುಂಗೈ ಉದ್ದ ಎಷ್ಟುದ್ದ ಬರುತ್ತೋ ಅಷ್ಟುದ್ದ. ಮಾರು, ಎರಡೂ ಕೈಗಳನ್ನು ಅಡ್ಡವಾಗಿ ಹಿಡಿದ್ರೆ ಎಷ್ಟು, ಒಂದು ಕೈಯ ತುದಿಯಿಂದ ಇನ್ನೊಂದು ಕೈ ತುದಿಯವರೆಗೆ ಬರುವಂಥ ಒಂದು ಅಳತೆ. ಇನ್ನು ಹೆಜ್ಜೆ, ಈಗ ಫೀಟ್ ಅಂತ ಆಗಿದೆಯಲ್ಲ, ಅದೇ ಥರ ಹೆಜ್ಜೆಯನ್ನು ಕೂಡ ಅಳೀತಾ ಇದ್ರು. ಹಾಗೆ ಧಾನ್ಯಗಳನ್ನು ಅಥವಾ ದ್ರವ ವಸ್ತುಗಳನ್ನು ಅಳಿಬೇಕು ಅಂತ ಹೇಳಿದಾಗಲೂ ಕೂಡ ಚಿಟಿಕೆ ಅಂತ ಇದ್ರು, ಹಿಡಿ ಅಂತ ಇದ್ರು, ಆಮೇಲೆ ಚಟಾಕು, ಪಾವು, ಸೇರು, ಮಣ, ಕೆಜಿಗಳು, ಹೀಗೆ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಳತೆ ಮಾನದಂಡಗಳ ಬರ್ತಕ್ಕಿಂತ ಮುಂಚೆ ಈ ರೀತಿಯ ಒಂದು ಅಳತೆಯ ಮಾಪನವನ್ನು ಇಟ್ಕೊಂಡಿದ್ರು. ಸೆಂಟಿಮೀಟರ್, ಮೀಟರ್, ಮಿಲಿಮೀಟರ್, ಕಿಲೋಮೀಟ್ರು, ಗ್ರಾಮ್, ಮಿಲಿಗ್ರಾಮ್, ಕಿಲೋಗ್ರಾಮ್, ಟನ್, ಹೀಗೆ ಭೂಮಿಯನ್ನು ಅಳಿಬೇಕು ಅಂತ ಅಂದಾಗ ಅದು ಗುಂಟೆ, ಎಕರೆ, ಹೀಗೆ. ಕಾಲದ ಅಳತೆ ಅಂತೂ ನಮ್ಗೆ ಗೊತ್ತೇ ಇದೆ, ಗಳಿಗೆ, ಮುಹೂರ್ತ, ಹೀಗೆ ಬೇರೆ ಬೇರೆ ರೀತಿಯ ಅಳತೆಯ ಮಾಪನಗಳನ್ನು ನಮ್ಮ ಹಿರಿಯರು ಅನುಸರಿಸ್ತಾ ಇದ್ರು. ಈಗ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ.

ನಮ್ಮ ನಿಮ್ಮ ಮೈತ್ರಿ ಕೂಡ ಚಂದ. ಈ ಚಂದ ಚಂದ ಅನ್ನುವ ಹಾಡು ಮಲ್ಲಿಕಾರ್ಜುನ ಅನ್ನುವ ಚಿತ್ರದ್ದು. ಕಾರ್ತಿಕ್ ಮತ್ತು ಪ್ರಿಯಾ ಹಿಮೇಶ್ ಅವರು ಧ್ವನಿಯಾಗಿದ್ರು. ಎಲ್ಲಿಂದಲೋ ಒಂದು ಸ್ವರ್ಗ ಅನ್ನುವ ಹಾಡು ಕೂಡ ಕೇಳಿದ್ರಲ್ಲ, ಅದು ಶಾನ್ ಹಾಗೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಪ್ರೇಮ ಚಂದ್ರಮ ಚಿತ್ರದ ಗೀತೆಯಾಗಿತ್ತು. 9:49:30 ಸಮಯ ಆಗಿದೆ. ದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪ್ರತಿ ವರ್ಷ ಮೇ ತಿಂಗಳ 20ನೇ ತಾರೀಕು ವಿಶ್ವ ಮಾನವ ಶಾಸ್ತ್ರ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ. ದಿನನಿತ್ಯದ ಬದುಕಿನಲ್ಲಿ ವಿಜ್ಞಾನ ಮತ್ತು ಬೇರೆ ಬೇರೆ ರೀತಿಯ ಅಳತೆಯ ಮಾಪನಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂತಾನೆ ಈ ದಿನದ ಆಚರಣೆಯನ್ನು ಮಾಡಲಾಗುತ್ತೆ. ನಾವು ಕೂಡ ವಿಶೇಷವಾಗಿ ಮಕ್ಕಳಿಗೆ ಇದ್ರ ಬಗ್ಗೆ ಹೇಳಿಕೊಡ್ಬೇಕು. 1 ಕೆಜಿಗೆ ಎಷ್ಟು ಗ್ರಾಮ್, 1 ಕಿಲೋಮೀಟರ್ಗೆ ಎಷ್ಟು ಮೀಟ್ರು,

0: ಒಂದು ಲೀಟರ್ ಅಂದ್ರೆ ಎಷ್ಟು ಅಳತೆ? ಯಾಕಂದ್ರೆ ಈಗ ಎಲ್ಲವೂ ಕೂಡ ಆನ್ಲೈನ್ನಲ್ಲೇ ನಮ್ಮ ವ್ಯವಹಾರ ನಡೀತಾ ಇರೋದ್ರಿಂದ ಇಂಥ ವಿಚಾರಗಳು ಕೂಡ ನಮಗೆ ಗೊತ್ತಾಗಲ್ಲ. ದುಡ್ಡು ಕೂಡ 1 ರೂಪಾಯಿಗೆ ಎಷ್ಟು ಪೈಸೆ, 10 ರೂಪಾಯಿಗೆ ಎಷ್ಟು ರೂಪಾಯಿ, 100 ರೂಪಾಯಿ, 1,000 ರೂಪಾಯಿ, 1,00,000, ಹೀಗೆ ಇದ್ರ ಬಗ್ಗೆನೂ ಕೂಡ ಅಳತೆ ಮತ್ತು ಮಾಪನದ ಬಗ್ಗೆ ವಿಶೇಷವಾಗಿ ಮಕ್ಕಳಿಗೂ ಕೂಡ ನಾವು ಹೇಳಿಕೊಡಬೇಕಾಗತ್ತೆ. ಮೇ ತಿಂಗಳ 20 ವಿಶ್ವ ಮಾಪನ ದಿನ, ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತಾನೆ ಇಂಥ ಒಂದಷ್ಟು ದಿನಾಚರಣೆಗಳನ್ನ ನಡೆಸಲಾಗತ್ತೆ ಜಗತ್ತಿನಾದ್ಯಂತ.
1: ಒಂಚೂರು

0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಎರಡು ಹಾಡುಗಳನ್ನ ನೀವು ಕೇಳಿದ್ರಿ. ಮತ್ತೆ ಬನ್ನಿ, ಪ್ರೀತಿಸೋಣ ಚಿತ್ರದಾಗಿದೆ ಒಂಚೂರು ಒಂಚೂರು ಅಂತ ವಿಜಯ್ ಪ್ರಕಾಶ್ ಮತ್ತು ಸುನೀತಾ ಅವರು ಹಾಡಿದ್ರು. ಅರಸು ಅಂತಾರೆಯವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ ಇತ್ತು. ಹೃದಯವು ನಿನ್ನದೇ ಪಾಲಾಗಿದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿಬಂತು. ಜಯಂತ್ ಕಾಯ್ಕಿಣಿಯವರ ರಚನೆ, ರಿಕ್ಕಿ ಅವರ ಸಂಗೀತ, ಉಯ್ಯಾಲೆ ಚಿತ್ರದ ಹಾಡಾಗಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಕುರಿತು ವಿಶೇಷ ಗಮನದೊಂದಿಗೆ ಭಾರತ ಮತ್ತು ಇಟಲಿ ನಡುವಿನ ಸಹಕಾರವನ್ನು ಬಲಪಡಿಸುವುದರ ಮೇಲೆ ತಮ್ಮ ಇಟಲಿ ಭೇಟಿ ಗಮನ ಕೇಂದ್ರೀಕರಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಚೀನಾ ಅಧ್ಯಕ್ಷ ಜೀ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆ ನಡೆಸಲು ಎರಡು ದಿನಗಳ ರಾಜ್ಯ ಭೇಟಿಗಾಗಿ ನಿನ್ನೆ ರಾತ್ರಿ ಬೀಜಿಂಗ್ಗೆ ಆಗಮಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೀಜಿಂಗ್ ಪ್ರವಾಸವನ್ನು ಮುಗಿಸಿದ ಒಂದು ವಾರದೊಳಗೆ ಈ ಭೇಟಿ ನಡೆಯುತ್ತಿದೆ. ಬಕ್ರೀದ್ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಅನಧಿಕೃತ ಗೋವುಗಳು ಮತ್ತು ಒಂಟೆಗಳ ವಧೆ ಹಾಗೂ ಸಾಕಾಣೆಯನ್ನು ತಡೆಗಟ್ಟಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜೂನ್ 1ರಿಂದ ಜೂನ್ 15ರವರೆಗೆ ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಮತ್ತು ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಧಾರವಾಡದಲ್ಲಿ ಹೇಳಿದ್ದಾರೆ. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯೋತ್ಸವದ ಹಿನ್ನೆಲೆ ಇದೇ 24ರಂದು ನವದೆಹಲಿಯ ಕೆಂಪುಕೋಟೆಯ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜನೆ ಮಾಡಲಾಗಿದೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಆದೇಶ ಮಾಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ಬುಧವಾರದ ಬೆಳಗಿನ ಈ ಸಮಯ ಅಂದರೆ 10:04 ವಿವಿಧ ಭಾರತಿ ಕಾರ್ಯಕ್ರಮವನ್ನು ಕೇಳಿ ಒಂದಷ್ಟು ಜನ ಕಳಿಸಿರುವಂತಹ ಸಂದೇಶಗಳು ಕೂಡ ಇಲ್ಲಿದೆ. ಶ್ರದತ್ ಮುಳೆ, ನೇತಾಜಿ ರಸ್ತೆ, ನ್ಯಾಮತಿ, ಶುಭೋದಯ, ಎಲ್ಲ ಕಾರ್ಯಕ್ರಮಗಳು ಖುಷಿಯನ್ನು ಕೊಡ್ತು ಅಂತ ಹೇಳ್ತಾರೆ. ವೆಂಕಟೇಶ್ ಅವರು ಸುಂಕದಕಟ್ಟೆಯಿಂದ ನಮಸ್ತೆ ಅಂತ ಹೇಳುತ್ತಾರೆ. ಯಾರೋ ಒಬ್ರು ಶಿವಮಲ್ಲಪ್ಪ ಉಳ್ಳಾಗಡ್ಡಿ ಅಂತ ಹೇಳಿ ಇದೆ, ಶುಭೋದಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನು ಕೂಡ ಸೇರಿಸಿ ಕಳಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಯಾರಿದು ಕಲಾರುಣ್ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ. ಮತ್ತೆ ಅನಂತಕುಮಾರ್ ಅರಸ್ ಕಡಬ ಇವ್ರು ಹೇಳ್ತಾ ಇದ್ರೆ, ವಿಶ್ವ ಜೇನು ನೊಣಗಳ ದಿನದ ಸಂದರ್ಭದಲ್ಲಿ ಆಚರಣೆ, ಜೇನುತುಪ್ಪ ವಿಶ್ಲೇಷಣೆ, ಪರಾಗಸ್ಪರ್ಶದ ವಿಶೇಷತೆ ಎಲ್ಲವನ್ನೂ ಕೂಡ ಬಹಳ

ವಿಶೇಷವಾಗಿ ತಿಳಿಸಿದ್ರಿ, ಧನ್ಯವಾದಗಳು ಅಂತ. ಚಂದ ಚಂದದ ಹಾಡುಗಳು ವಿವಿಧ ಭಾರತಿಯಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದು, ನಾವು ಈಗ ಎಲ್ಲ ಆನ್ಲೈನ್ ಮಯ ಆಗಿರೋದ್ರಿಂದ ಜಾಸ್ತಿ ಏನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನುಷ್ ಅವರ ಸಂದೇಶ ಹೇಳ್ತಾ ಇದೆ. ಇನ್ನೀಗ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರವನ್ನ ಶುರು ಮಾಡೋಣ. ಹೌದು, ತುಂಬಾ ಚಂದದ ಹಳೆಯ ಹಾಡುಗಳನ್ನ ಸಾಲಾಗಿ ಜೋಡಿಸಲಾಗಿದೆ. ಒಂದೊಂದು ಸಹ ಅತಿ ಕಾಳಜಿಯಿಂದ ಆರಿಸಿದ ಹಾಡುಗಳು, ಖಂಡಿತ ನಿಮ್ಗೆ ಖುಷಿಯಾಗುತ್ತೆ. ಕೇಳಿ, ಇದು ನಿಮಿಷದ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದನೂ ಕೂಡ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಮೊದಲ ಎರಡು ಹಾಡುಗಳನ್ನು ನಾವು ಕೇಳೋಣ. ನಮ್ಮ ಬದುಕು ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿ, ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿದೆ. ಪ್ರಭು ಅವರು ಬರೆದ ಗೀತೆಗೆ ಆರ್ ರತ್ನ ಅವರ ಸಂಗೀತ ಇದೆ. ಈ ಹಾಡಿನ ಜೊತೆಗೆ ಸಿಡಿಲ ಮರಿ ಚಿತ್ರದ ಗೀತೆ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರೋದು, ಚಿ ಉದಯಶಂಕರ್ ಅವರು ಬರೆದಿರೋದು, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

0: ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೆ.
1: ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು.
0: ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ?
2: ಹರಿತಿ ಮಾ,
1: ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ.
0: ಮಣ್ಣಿನ ನಾಶ ಮನುಕುಲದ ನಾಶ.

ಓಲ್ಡ್ ಇಸ್ ಗೋಲ್ಡ್ ಹಳೆಯ ಚಿನ್ನದಂತಹ ಹಾಡುಗಳ ಈ ಪ್ರಸಾರ ಮುಂದುವರಿತಾ ಇದೆ. 10:14:50 ಈ ಸಮಯದಲ್ಲಿ ಎರಡು ಹಾಡುಗಳು, ಪ್ರತಿಧ್ವನಿ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಜೀವದೇಶಂಕರ್

ಅವರು ಬರೆದಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಸಿಡಿಲ ಮರಿ ಚಿತ್ರದ ಹಾಡು ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಇದು ಕೂಡ ಚಿವುದೇಶಂಕರ್ ಅವರೇ ಬರೆದಿದ್ದಾರೆ. ಸಂಗೀತ ಸಂಯೋಜನೆ ಮಾಡಿದವರು ಎಸ್ ರಾಜೇಶ್ವರ ರಾವ್ ಅವರು. 107.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ. ಪ್ರಸಾರದಲ್ಲಿ ಜೊತೆಯಾಗಿರುವುದು ಬಾನುಲಿ ಬಂಧು.

0: ಎಸ್, ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕನ್ನಡ, ಅದರಲ್ಲೂ ಮಧುರವಾದ ವಿಶೇಷ ಕಾಳಜಿಯಿಂದ ಆರಿಸಿದ ಹಾಡುಗಳನ್ನ ನೀವು ಆಲಿಸ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ನಿಮ್ಮ ಪ್ರೀತಿಯ ಸಂದೇಶಗಳು, ಹಾಡನ್ನ ಕೇಳ್ತಾ ಕೇಳ್ತಾ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ತಾ ಇದ್ದೀರಾ. ತುಂಬಾ ಜನರಿಗೆ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಶಿವಯ್ಯ ಫ್ರಮ್ ಜೆಪಿ ನಗರ, ಮೈಸೂರು. ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿದೆ ಅಂತಾರೆ ಸುಜಾತ, ಗಣೇಶ, ಲಿಖಿತ, ಯತೀಶಾ, ಅಜಯ್, ಲೀಲಾ, ಪೂಜಾ, ವಿಸ್ಮಯ ಅವರು. ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ, ಆದಿತ್ಯ, ಶಿವಲೀಲಾ, ತೇಲಿ, ಅಪರೂಪದ ಹಾಡುಗಳನ್ನ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳುವಂತಹ ಬಯಕೆ ಆಗುತ್ತೆ. ಸೊಗಸಾದ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಥ್ಯಾಂಕ್ ಯು ಅಂತ ಹೇಳ್ತಾರೆ ಜಿ ಎಸ್ ಚಂದನ, ಚಿತ್ರದುರ್ಗದಿಂದ. ಈ ದಿನ ನಾನು ನಾದೋಪಾಸನೆ ಕೇಳಲಿಕ್ಕೆ ಆಗಲಿಲ್ಲ, ಆದರೆ ಭಾವಗೀತೆಗಳ ಜೊತೆಗೆ ಹಕ್ಕಿ ಪಕ್ಷಿಗಳ ಮಾಹಿತಿ, ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆ, ಜೇನಿನ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿ, ಮಧುರವಾದ ಹಾಡುಗಳು, ಹಾಗೆಯೇ ಓಲ್ಡ್ ಇಸ್ ಗೋಲ್ಡ್ನ ಹಾಡುಗಳನ್ನಂತೂ ನಾವು ಕೇಳಿರೋದೇ ಇಲ್ಲ, ಅಂತ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ. ಧನ್ಯವಾದಗಳು ಬಾನುಲಿ ಬಂಧು, ವಿವಿಧ ಭಾರತಿಗೆ ಅಂತ ಇವರು ಹೇಳಿದರೆ. ಅಂಜನಾ ಫ್ರಮ್ ಗಾಂಧಿ ಬಜಾರಿಂದ ಹೇಳ್ತಾ ಇದ್ರೆ, ತುಂಬ ಅಪರೂಪದಲ್ಲಿ ಅಪರೂಪದಂತಹ ಹಾಡುಗಳನ್ನು ನೀವು ಪ್ರಸಾರ ಮಾಡಿದ್ರಿ. ಮೊದಲ ಹಾಡಂತೂ ನಾನು ಕೇಳೇ ಇರಲಿಲ್ಲ. ತುಂಬ ಧನ್ಯವಾದ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತಾ ಇರೋದಕ್ಕೆ ಅಂತ ಹೇಳ್ತಾರೆ ನಾಗರತ್ನ ಅವರು ರಾಜಾಜಿನಗರಿಂದ. ಹಾಗೆಯೇ ರಮೇಶ್ ರಂಗ ವಿದ್ಯಾರ್ಥಿ, ಹಳೆಯ ಮಧುರ, ಅತಿ ಮಧುರ ಹಾಡುಗಳ ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂದರೆ, ದೀಪ್ತಿ ದಿನೇಶ್ ಅವರು ಧಾರವಾಡದಿಂದ, ನಮಸ್ತೆ. ನಿಜವಾಗ್ಲೂ ನೀವು ನಮ್ಮ ಸಲುವಾಗಿ ಗೀತೆಗಳನ್ನು ಬಹಳ ಆಸ್ಥೆಯಿಂದ ಹೆಕ್ಕಿ ತೆಗೆದು ಪ್ರಸಾರ ಮಾಡ್ತಾ ಇದ್ದೀರಾ, ಅಪರೂಪದ ಹಾಡುಗಳಿಗಾಗಿ ಧನ್ಯವಾದ ಅಂತಾರೆ. ಹಾಗೆ ಲಕ್ಷ್ಮಿ ಅವರು ಬೆಂಗಳೂರಿನಿಂದ, ನಮಸ್ಕಾರ ಬಂಧು, ಶ್ರೋತೃಗಳ ಸಂತೋಷಕ್ಕಾಗಿ ಅತಿ ಕಾಳಜಿ ಮತ್ತು ಪ್ರೀತಿಯಿಂದ ನಡೆಸುವಂತಹ ಕಾರ್ಯಕ್ರಮ, ನಿಮ್ಮ ಈ ಒಂದು ಕಾರ್ಯಕ್ಷಮತೆಯನ್ನು ಹೊಗಳೋದಕ್ಕೆ ನನ್ನ ಶಬ್ದ ಭಂಡಾರಕ್ಕೆ ಸಾಧ್ಯ ಇಲ್ಲ. ಈ ಸೋಲನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ. ನಿಮ್ಮಷ್ಟೇ ಆತುರದಿಂದ ನಾವು ದಿನವೂ ಈ ಕಾರ್ಯಕ್ರಮಗಳಿಗಾಗಿ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇರ್ತೇವೆ. ಹೃದಯಾಂತರಾಳದಿಂದ ನಿಮಗೆಲ್ಲ ನನ್ನ ನಮನಗಳು ಅಂತ ಪ್ರೀತಿಯಿಂದ ಸೋತು ಸಂದೇಶ ಕಳಿಸಿದ್ದೀರಾ. ಖಂಡಿತ ನೀವು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಇಂಥ ಚಂದದ ಸಂದೇಶವನ್ನು ಕಳಿಸಿ ನಮ್ಮ ಮನಸ್ಸನ್ನು ಗೆದ್ದಿದ್ದೀರಾ. ಇಷ್ಟು ಸಿಹಿಯಾದ ಸಂದೇಶಕ್ಕಾಗಿ ನಮ್ಮ ಧನ್ಯವಾದಗಳು. ಕೇಳ್ತಾನೀರಿ, ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಇನ್ನಷ್ಟು ಮತ್ತಷ್ಟು ಚಂದದ ಕಾರ್ಯಕ್ರಮ ಕೊಡೋದಕ್ಕೆ ಖಂಡಿತವಾಗ್ಲೂ ಪ್ರೋತ್ಸಾಹ ಕೊಡುತ್ತೆ, ಹಾಗೆ ನಮ್ಮ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಹುಸೇಲ್ ಅವರು ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ ಅವರು, ಏಕೋ ಏನೋ ಹಾಡುವ ಆಸೆ ಹೃದಯಕ್ಕೆ ಬಂದಿದೆ, ನನ್ನ ಇಷ್ಟವಾದ ಹಾಡು ಕೇಳಿ ತುಂಬಾ ಖುಷಿಯಾಯಿತು ಅಂತ. ನಿರ್ಮಲಾ ಇ ರಾವ್ ಜೆ ಪಿ ನಗರದಿಂದ, ಇಂದಿನ ಸೊಗಸಾದ ಹಾಡುಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಕಾರ್ಯಕ್ರಮದ ಹೆಸರೇ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಕರ್ಣ, ಕರ್ಣಾನಂದವಾದ ಮಧುರವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಈ ದಿನದ ಅನುಭವ ಹೊಸದು, ಎಂದೂ ಕೇಳಿರದ ಹಾಡುಗಳನ್ನು ಕೇಳುವಾಗ ಹೊಸ ಅನುಭವ ಆಗೋದು ಸಹಜ ಅಲ್ವಾ ಅಂತ ನಾಗರಾಜ್ ಕೊಡೆಕಲ್ಲಿಂದ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಚಿನ್ನದ ಹಾಡುಗಳು ಎಷ್ಟು ಕೇಳಿದ್ರು ಕೇಳಬೇಕು ಅಂತಾನೆ ಅನ್ಸುತ್ತೆ ಅಂತಾರೆ. ಈ ದಿನ ನೀವು ಓಲ್ಡ್ ಇಸ್ ಗೋಲ್ಡ್ಗಾಗಿ ಆರಿಸಿದ ಎಲ್ಲ ಹಾಡುಗಳು ಕೂಡ ತುಂಬ ಸಂಗೀತ ಸಾಹಿತ್ಯ ಮಾಧುರ್ಯ ಭರಿತವಾಗಿದ್ವು ಅಂತ ಅನಂತಕುಮಾರ್ ಅರಸ್ ಅವರು ಹೇಳ್ತಾರೆ. ಜಯಂತಿ ಫ್ರಮ್ ಉತ್ರಳ್ಳಿ, ವೆರಿ ನೈಸ್ ಸಾಂಗ್ಸ್ ಅಂತ ಹೇಳಿದ್ರ, ಧನ್ಯವಾದ. ಸುಭಾನ್ ಕೋರಿ, ನಿಜವಾಗ್ಲೂ ಕಾಳಜಿ ವಹಿಸಿ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಾರೆ. ಹೀಗೆ ಒಂದು ರಾಶಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ. ಸಮಯ ಈಗ ಕರೆಕ್ಟಾಗಿ 10:30. ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಕೇಳ್ತಾರಿ, ಇದು ಓಲ್ಡ್ ಇಸ್ ಗೋಲ್ಡ್, ಹಳೆಯ ಹಾಡುಗಳ ಪ್ರಸಾರ.
1: ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು.
2: ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ.
3: ಕಲ್ಮಶ ತುಸು ಇಲ್ಲ, ನಿರ್ಮಲ ಖುಷಿಯಲ್ಲ.
1: ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು, ಅದು ಬಾಳಿಗೊಂದು ಆಸರೆ.
2: ಸ್ನೇಹ ಅಕ್ಷಯ ನಿಧಿ, ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಪ್ರತಿಧ್ವನಿ ಚಿತ್ರದ ಗೀತೆ ಏಕೋ ಏನೋ ಹಾಡುವ ಅಂತ, ಅದು ಚಿ ಉದಯಶಂಕರ್ ಅವರು ಬರೆದಿದ್ದು, ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಮತ್ತೆ ಸಂಶಯ ಫಲ ಚಿತ್ರದ ಗೀತೆ ಎಲ್ಆರ್ ಈಶ್ವರಿ ಮತ್ತೆ ಸಂಗಡಿಗರ ಧ್ವನಿಯಲ್ಲಿತ್ತು. ತಾರುಣ್ಯ ತುಂಬಿ ಅನ್ನುವ ಹಾಡು ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಸಲೀಲ್ ಚೌಧರಿಯವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು.

0: The Indian Navy invites online applications from unmarried male and female candidates for short service commission. Information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy. Combat ready, cohesive. Atmanirbhar. Safeguarding seas for a viksit Samriddh Bharat.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಹಳೆಯ ಹಾಡುಗಳ ಪ್ರಸಾರದಲ್ಲಿ ಮುಂದಿನ ಎರಡು ಹಾಡುಗಳು. ಒಂದು ಪಾಪ ಪುಣ್ಯ ಚಿತ್ರದ ಗೀತೆ, ಮಹಾದೇವ ಬಣಕಾರ್ ಅವರ ಸಾಹಿತ್ಯ, ಪದ್ಮಚರಣ್ ಅವರ ಸಂಗೀತ, ಪಿ ಸುಶೀಲ್ ಅವರ ಧ್ವನಿ, ಜಗಮೆಚ್ಚಿದ ಮಗ ಚಿತ್ರದ ಹಾಡು, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸತ್ಯಮ್ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿ.

ಇದು ಯಾವ ಜನ್ಮದ ಸ್ನೇಹವೋ ಗೊತ್ತಿಲ್ಲ, ಒಟ್ಟಾರೆ ನಮ್ಮ ನಿಮ್ಮ ನಡುವೆ ಒಂದು ಅಲಿಖಿತ ಸ್ನೇಹ ಸಂಬಂಧ ಆಗಿದೆ. ಅದರಲ್ಲೂ ವಿಶೇಷವಾಗಿ ಅತ್ಯಂತ ಸೊಗಸಾದ ಹಳೆಯ ಹಾಡುಗಳನ್ನು ಕೇಳುವಾಗ ನೀವೆಲ್ಲರೂ ಕೂಡ ತುಂಬ ಖುಷಿಯಿಂದ ಪ್ರತಿಕ್ರಿಯಿಸ್ತೀರಿ. ಒಂದು ರೀತಿಯಲ್ಲಿ ನಮಗೆ ಕಾಂಪಿಟೇಷನ್ ಕೊಡುವ ಹಾಗೆ ನಿಮ್ಮ ಸಂದೇಶಗಳು ಬರುತ್ತೆ, ಚಂದದ ಹಾಡುಗಳ ಜೊತೆಗೆ. ತುಂಬ ಜನ ಸಂದೇಶ ಕಳಿಸ್ಕೊಟ್ಟಿದ್ದೀರಾ. ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ, ಲಾವಣ್ಯ ಅವರು ಎಷ್ಟೋ ಹಾಡುಗಳನ್ನು ನಾನು ಕೇಳೇ ಇರಲಿಲ್ಲ ಅಂತ ಹೇಳಿ, ರೂಪಾ ಶ್ರೀಧರ್ ಜ್ಞಾನ್ ಭಾರತಿ ರೇವಟಿಂದ ಹೇಳ್ತಾ ಇದ್ರೆ, ಹಳೆಯ ಹಾಡುಗಳು ಕೇಳುಗರಿಗೆ ರಸದೌತಣ ಅಂತ ಈರಣ್ಣ ಮುದನೂರು, ಮತ್ತೆ ಇಂದಿರಾ ಅವರು ಹೈದರಾಬಾದ್ನಿಂದ ಓಲ್ಡ್ ಇಸ್ ಗೋಲ್ಡ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಅದ್ಭುತವಾದ ಹಾಡುಗಳು ಅಂತ ಹೇಳಿದ್ರೆ, ನಮಸ್ಕಾರ ಅಂತ ಬೆಳಗಾವಿ ಕಣಬರ್ಗಿ ಬಸವರಾಜ್ ಕುಂಬಾರ್ ಮತ್ತೆ ಮನೆಯವರು, ಕೆಲಸ ಮಾಡ್ತಾ ಮಾಡ್ತಾ ಹಳೆ ಹಾಡುಗಳನ್ನ ಕೇಳ್ತಾ ಇದ್ದೀನಿ ಅಂತ ರಾಮಚಂದ್ರಪ್ಪ ಸಂಡೋರ್ನಿಂದ, ಮಧುರ ಮನಮೋಹನ ಮನ ಸೆಳೆವ ಗೀತೆಗಳ ಗುಚ್ಛ ಓಲ್ಡ್ ಇಸ್ ಗೋಲ್ಡ್ ಬೇಸರಗೊಂಡ ಮನಸ್ಸನ್ನ ತಣಿಸಿ ಮುದ ನೀಡುತ್ತೆ ಅಂತ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಅಪರೂಪದ ಹಳೆಯ ಹಾಡುಗಳು ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ನೀವು ಆರಿಸಿ ಹಾಕ್ತಾ ಇರುವಂತಹ ಪ್ರತಿ ಒಂದು ಹಾಡು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಎಕ್ಸಲೆಂಟ್ ಆಗಿದೆ, ಸೂಪರ್ ಟೇಸ್ಟ್ ಅಂತ ಅಂಜನ ಗಾಂಧಿ ಬಜಾರ್ನಿಂದ, ಹಲೋ ನಮಸ್ತೆ ಅಂತ ಕುಷ್ಟಗಿ ತಾಲೂಕು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ, ನಮಸ್ತೆ, ನಾನು ಪ್ರತಿದಿನವೂ ಕೂಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತೀನಿ, ಇಂದಿನ ರಾಮಾಯಣ ಹಾಗೆ ಅನಂತರ ಅವಾಂತರ ಸಿನಿಮಾದ ಹಾಡುಗಳನ್ನ ಯಾಕೆ ಪ್ರಸಾರ ಮಾಡಲ್ಲ ಅಂತ ಕೇಳಿದ್ರ, ಪ್ರಸಾರ ಮಾಡ್ತೀವಿ, ಎಲ್ಲ ರೀತಿ ಹಾಡುಗಳನ್ನು ಕೂಡ ನಾವು ಪ್ರಸಾರ ಮಾಡ್ತೀವಿ, ನೀವು ಕೇಳ್ತಾ ಇರಿ. ನಮ್ಮ ರಜನಿಯವರು ವೈಟ್ ಫೀಲ್ಡ್ ಇಂದ ಸಂದೇಶ ಕಳಿಸಿ, ಸುಮಧುರವಾದ ಹಾಡುಗಳು ಮೂಡಿ ಬರ್ತಾ ಇದೆ, ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ಕಾರ ಎಲ್ಲರಿಗೂ ಕೂಡ, ಮತ್ತೊಮ್ಮೆ ಮಗದೊಮ್ಮೆ ವಿವಿಧ ಭಾರತಿಗೆ ಕಿವಿಯಾಗಿರುವ ಎಲ್ಲ ಕೇಳುಗರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅನ್ನುವ ಹಾಗೆ ಈ ಹಳೆಯ ಹಾಡುಗಳ ಸವಿ ಸೊಗಸನ್ನ ಸವಿತಾ ಇದ್ದೀರಾ. ಮತ್ತೊಬ್ರು, ಎಂಥ ಸುಂದರ ಅಪರೂಪದ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಖುಷಿಯಾಗಿದೆ ಅಂತ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ ಸಂದೇಶ ಕಳಿಸ್ಕೆಟ್ಟಿದ್ರೆ, ಅನಿಲ್ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ, ಯಾಕೆ ಅನಿಲ್ ಅಳ್ತಾ ಇದ್ದೀರಾ, ಅಳ್ಬೇಡ್ರಿ, ಎಷ್ಟು ಚಂದದ ಹಾಡುಗಳು ಪ್ರಸಾರ ಆಗ್ತದೆ ಕೇಳಿ, ಎಂಜಾಯ್ ಮಾಡಿ, ನಿಮ್ಮ ಹೆಸರು ನಿಮ್ಮ ಊರನ್ನು ಕೂಡ ಕಳಿಸ್ಕೊಡಿ, ನಮಗೆ ಬರೀ ಅನಿಲ್ ಅಂತ ಅಷ್ಟೇ ಕಳಿಸಿದ್ರಿ. ಹಲಸೂರಿನ ರಾಜೇಶ್ ಅವರು, ಎಲ್ಲ ಹಳೆಯ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ದೇವಾನಂದ ಇಟಗಿ ಶಿವಮೊಗ್ಗದಿಂದ, ಬಾನುಲಿ ಬಂಧು ನಿಮ್ಮ ನಿರೂಪಣೆ ಕೇಳೋದಕ್ಕೆ ಚಂದ, ನಮಗೆ ಇನ್ನೂ ಅಂದ ಹಳೆಯ ಹಾಡಿಗೆ ಸಾಟಿನೇ ಇಲ್ಲ, ಶುಭೋದಯ ನಮಸ್ಕಾರ ಅಂತ ಹೇಳಿದ್ರೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಓಲ್ಡ್ ಇಸ್ ಗೋಲ್ಡ್ಗಿಂತ ಚೆನ್ನಾಗಿದೆ, ಒಳ್ಳೆ ಸೆಲೆಕ್ಟೆಡ್ ಹಾಡುಗಳು ಅಂತ ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರೆ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಮತ್ತೆ ಕಪ್ಪು ಬಿಳುಪು ಕಾಲದ ಹಾಡುಗಳು ಮಧುರವಾಗಿದೆ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಜಗದಾಂಬಿಕಾ ಹಂಸವೇಣಿಯವರು, ಶುಭೋದಯ ಅಂತ ಹೇಳ್ತಾ, ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮೀನುಗಾರನ ಕಥೆ ಭಾವಗೀತೆ ದಿನ ವಿಶೇಷ, ಅದರಲ್ಲಿ ಬಂದಂತಹ ಹೊಸ ಹಾಡುಗಳು ಈಗ ಹಳೆ ಹಾಡುಗಳು ಎಲ್ಲವೂ ಕೂಡ ಇಷ್ಟ ಅಂತಾರೆ. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಮತ್ತೊಬ್ರು ರಮ್ಯಾ ಚಲ್ಲಹಳ್ಳಿಯಿಂದ, ಒಟ್ಟಾರೆ ಹಾಡುಗಳ ಸುಗ್ಗಿಯೋ ಸುಗ್ಗಿ ಕಾರ್ಯಕ್ರಮ ತುಂಬಾನೇ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. 10:43:55 ಸಮಯ ಆಗಿದೆ. ನೀವೀಗ ಕೇಳಿ ಒಂದು ಹೆಣ್ಣಿನ ಕಥೆ ಚಿತ್ರಕ್ಕಾಗಿ ವಿಜಯ ನರಸಿಂಹ ಅವರು ಬರೆದ ಗೀತೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಎಲ್ಲರ ಈಶ್ವರಿ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ಸ್ವಯಂವರ ಚಿತ್ರದಲ್ಲಿ ಪಿ ಸುಶೀಲ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೇಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಸಾಕಷ್ಟು ಹಾಡುಗಳನ್ನ ಕೇಳ್ತಾ ಇದ್ದೀರಾ, ಕೇಳ್ತಾ ಕೇಳ್ತಾ ಸಂದೇಶ ಕೂಡ ಕಳ್ಸಿಕೊಟ್ಟಿದ್ದೀರಾ, ವೆರಿ ಗುಡ್ ಸೆಲೆಕ್ಟೆಡ್ ಸಾಂಗ್ಸ್ ಅಂತ ಕೆವಿ ಮೂರ್ತಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಆಹಾಹಾ, ಸೂಪರ್ ಹಾಡುಗಳು ಅಂತ ಶಿವಣ್ಣ ಟೇಲರ್, ಕಾಮನ ಕೆರೆ ಹುಂಡಿ ಮೈಸೂರು. ಕಾಮನ ಕೆರೆ ಹೌದಾ? ಸಂಧ್ಯಾ ಮೋಹನ್ ಅವರು, ಬಿ ಆರ್ ಎಂ ನಗರ. ಇದು ಯಾವ ಜನ್ಮದ ಸ್ನೇಹ, ಈ ಹಾಡನ್ನ ಕೇಳಿ ವರ್ಷಗಳೇ ಆಗಿತ್ತು, ಕೇಳಿ ತುಂಬಾನೇ ಖುಷಿ ಆಯ್ತು, ಧನ್ಯವಾದ ಅಂತ ಹೇಳ್ತಾರೆ. ಅನಿಲ್ ಅವರು ನಮ್ಗೆ ಮಂಗಳೂರಿನಿಂದ ಸಂದೇಶ ಕಳಿಸಿ, ವಿಷ್ಣುವರ್ಧನ್ ಅವ್ರು ಹಾಡಬೇಕು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಸುಕನ್ಯಾ ಚಲಘಟ್ಟದಿಂದ, ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನ ಕೇಳಿ 50 ವರ್ಷ ಹಿಂದಕ್ಕೆ ಹೋದ ಹಾಗೆ ಆಯ್ತು ವಿವಿಧ ಭಾರತಿಗೆ, ಧನ್ಯವಾದಗಳು ಹೃತ್ಪೂರ್ವಕ ಅಂತ ಹೇಳ್ತಾರೆ. ರಾಜು ರತ್ನ ಪೂಜಾ ವರ್ಣಿಕಾ, ಅಪರೂಪದ ಹಾಡುಗಳು ಮನಮೋಹಕ, ಧನ್ಯವಾದ ಅಂತ ಹೇಳ್ತಾರೆ. ನಮ್ಮ ಬಾಸ್ ನನ್ನ ಎದುರುಗಡೆ ಇದ್ದಾರೆ, ಆದರೂ ಕೂಡ ಇಷ್ಟು ಚಂದದ ಹಾಡುಗಳನ್ನ ಬಿಡದೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಒಬ್ರು. ಇದು ಇದು ಯಾವ ಜನ್ಮದ ಸ್ನೇಹ, ಜಗಮೆಚ್ಚಿದ ಮಗ ಚಿತ್ರದ ಈ ಹಾಡು ನನಗೆ ತುಂಬ ಫೇವ್ರೇಟ್ ಅಂತ ಕೂಡ ಒಬ್ಬರು ಸಂದೇಶ ಕಳಿಸಿದ್ದಾರೆ. ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ, ಹಾಡುಗಳನ್ನು ಕೇಳ್ತಾ ಇದ್ರೆ ಒಂದು ರೀತಿ ಅಮ್ಮ ಮಾಡಿದ ಶಾವಿಗೆ ಪಾಯಸ ಎಷ್ಟು ತಿಂದರೂ ಸಮಾಧಾನ ಆಗೋದಿಲ್ವಲ್ಲ, ಅದೇ ಥರ ಆಗಿದೆ.

ಆ ಸಿಹಿಯಾದ ಹಾಡುಗಳ ಮೂಲಕ ಪಾಯಸದ ರಸದ ಔತಣ ಮಾಡಿಸಿದಕ್ಕೆ ಅಂತ ಹೇಳ್ತಾರೆ. ರಾಣಿ ಹಳೇಬೀಡಿನಿಂದ ಸಂದೇಶವನ್ನ ಕಳಿಸಿ ಅಪರೂಪದ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಶುಭೋದಯ ಚಂದು ಅಂತ ಹೇಳಿ ಸೂಪರ್ ಹಾಡುಗಳು ಓಲ್ಡೀಸ್ ಗೋಲ್ಡ್ನಲ್ಲಿ ನಮ್ಮ ಕಾಲದ ಒಳ್ಳೆಯ ಹಾಡುಗಳನ್ನು ಆಯ್ಕೆ ಮಾಡಿ ಕೇಳಿಸ್ತಾ ಇದ್ದೀರಾ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಚೆನ್ನಾಗಿತ್ತು. ಎಸ್ಪೆಷಲಿ ವಿವರಣೆ ಚೆನ್ನಾಗಿದೆ, ಜೇನಿನ ಬಗ್ಗೆ ಹೇಳಿದಂಥ ಮಾತುಗಳು, ಎಲ್ಲರೀಶ್ವರಿಯವರ ಹಾಡು ಎಲ್ಲವೂ ಚಂದ ಅಂತಾರೆ. ನಮಸ್ತೆ ಅಂತ ಮಧುಗಿರಿ ಮುದ್ದೆ ನೇರಳೆಕೆರೆಯಿಂದ ಶಶಿಕಲಾ ಕಾರ್ತಿಕ್, ಇವತ್ತಿನ ಹಾಡುಗಳ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಇಲ್ಲ. ನಿರೂಪಕರ ಆಯ್ಕೆಯ ಹಾಡುಗಳು ಅಮೋಘ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಹಾಡುಗಳು ಸೂಪರ್ ಆಗಿದೆ ಅಂತ ನಿರ್ಮಲಾ ಅವರು. ಯಾರಪ್ಪ ಸುಮಾ ಸುಂಕದ ಕಟ್ಟೆಯಿಂದ ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ವೆಂಕಟೇಶ್ ಅವರು ಸುಂಕದ ಕಟ್ಟೆಯಿಂದ ಇಂದು ಕೇಳಿರದ ಅಪರೂಪದ ಹಾಡುಗಳಿಗಾಗಿ ಧನ್ಯವಾದ ಅಂತ ಹೇಳ್ತಾರೆ. ಸಮಂತ ಸವಿತಾ ಗಿರೀಶ ಸುಂದರ ಕೋಪೆ, ಹಲೋ ಬಾನುಲಿ ಬಂಧು ಚಂದದ ಹಾಡುಗಳು ಅಂತ ಅನುಷಾ ಅವರು ಕಳಿಸಿರುವಂತಹ ಸಂದೇಶ ಬಂದಿದೆ. ಹೀಗೆ ಎಲ್ಲರೂ ಹಾಡುಗಳನ್ನು ಕೇಳಿ ಖುಷಿ ಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ. ಇದಿಷ್ಟು ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ. ಇನ್ನು ಒಂದು ಚಂದದ ಹಾಡು ಬರ್ತಾ ಇದೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ನಮ್ಮ ಈ ಒಂದು ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವನ್ನು ಮುಕ್ತಾಯ ಮಾಡೋಣ. ಮೇ ತಿಂಗಳ 20ನೇ ತಾರೀಕು ಬುಧವಾರದ ಈ ದಿನದ ಪ್ರಸಾರದಲ್ಲಿ ಬೆಳಗಿನಿಂದ ಇಲ್ಲಿವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಸೇಡಿನ ಕಿಡಿ ಚಿತ್ರದ ಗೀತೆಯನ್ನು ಕೇಳಿ ಪಿ ಸುಶೀಲಾ ಮತ್ತು ಸಂಗಡಿಗರು ಹಾಡಿದ್ದಾರೆ. ವಿಜಯ್ ನರಸಿಂಹ ಅವರ ರಚನೆ, ಎಂ ಪೂರ್ಣಚಂದ್ರ ರಾವ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೆ ರೀ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಎಸ್ ಜಗದೀಶ್ವರಾಚಾರ್ಯ ಅವರು ಮಹಾಲಕ್ಷ್ಮಿ ಲೇಔಟಿಂದ ಸಂದೇಶ ಕಳಿಸಿ, ಇಂದು ವಿಶ್ವ ಜೇನಿನ ದಿನ, ಸಾರ್ಥಕ ಆಯಿತು. ಆಕಾಶವಾಣಿ ಜೇನಿನ ಹಾಗೆ, ನಾವು ಜೇನಿನ ಹುಳುಗಳ ಹಾಗೆ, ಆಕಾಶವಾಣಿ ಸದಾ ಜೇನನ್ನ ಹರಿಸ್ತಾ ಇರಲಿ ಅಂತ ಹೇಳಿದ್ರ. ಹೌದು, ಖಂಡಿತ, ಧನ್ಯವಾದ. ಆಮೇಲೆ ಪುಟ್ಟರಾಜು ಕಸವನಹಳ್ಳಿ ಬೆಂಗಳೂರಿನಿಂದ, ಎಲ್ಲ ಹಾಡುಗಳು ಕಾರ್ಯಕ್ರಮ ಎಲ್ಲವೂ ಕೂಡ ಸೂಪರ್ ಆಗಿತ್ತು, ಎಕ್ಸಲೆಂಟ್ ಆಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಟಾಟಾ ಬಾಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಟಲಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ರೋಮ್ನ ಐತಿಹಾಸಿಕ ಜಗತ್ ಪ್ರಸಿದ್ದ ಕೊಲೋಸಿಯಂ ಸ್ಮಾರಕಕ್ಕೆ ಭೇಟಿ ನೀಡಿದರು. ಬಳಿಕ ಅವರು ಇಟಲಿ ಪ್ರಧಾನಿ ಆಯೋಜಿಸಿದಂತಹ ಔತಣಕೂಟದಲ್ಲಿ ಪಾಲ್ಗೊಂಡರು. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನಿವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಸಚಿವರು ಮಾತನಾಡಿದರು. ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇಕಡ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಭಾರತದ ಪರಮಾಣು ಇಂಧನ ವಲಯದಲ್ಲಿ ಹೂಡಿಕೆ ಮಾಡಲು ಮತ್ತು ದೀರ್ಘಾವಧಿಯ ತಾಂತ್ರಿಕ ಸಹಯೋಗ ಹೊಂದಲು ಮುಂದೆ ಬರುವಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಮೆರಿಕದ ಪ್ರಮುಖ ಪರಮಾಣು ಸಂಸ್ಥೆಗಳಿಗೆ ಕರೆ ನೀಡಿದ್ದಾರೆ. ಒಂದು ರಾಷ್ಟ ಒಂದು ಚುನಾವಣೆ ವಿಷಯದ ಕುರಿತು ರಚಿಸಲಾದ ಜಂಟಿ ಸಂಸದೀಯ ಸಮಿತಿ ಜೆಪಿಸಿಯ ಸದಸ್ಯರು ನಿನ್ನೆಯಿಂದ ಗುಜರಾತ್ಗೆ 3 ದಿನಗಳ ಭೇಟಿಯಲ್ಲಿದ್ದಾರೆ. ಸಂಸದ ಪಿಪಿ ಚೌಧರಿ ನೇತೃತ್ವದ ಜೆಪಿಸಿ ಸದಸ್ಯರು ಗಾಂಧಿನಗರದ ಗಿಫ್ಟ್ ಸಿಟಿ ಕ್ಲಬ್ನಲ್ಲಿ ಮುಖ್ಯ ಕಾರ್ಯದರ್ಶಿ ಎಂಕೆ ದಾಸ್, ಡಿಜಿಪಿ ಡಾ ಕೆಎಲ್ ಎನ್ ರಾವ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ್ ರಥ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿಯನ್ನು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಇಂದು ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ ಬಂಧಿಸಿದೆ. ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ದಿ ಆಯುಕ್ತೆ ಉಮಾ ಮಹಾದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಅವರು ಮಾತನಾಡಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳುಗರೆ, ರೇಡಿಯೋ ಸಮಯ ಸರಿಯಾಗಿ 11:04. ಇದೀಗ ಕೇಳೋಣ ಹೊಸ ಹಾಡುಗಳನ್ನು ಹೊಸ ಹಾಡು ಕಾರ್ಯಕ್ರಮದಲ್ಲಿ. ಮೊದಲಿಗೆ ವಿಜಯಪ್ರಕಾಶ್ ಅವರು ಹಾಡಿರುವಂತಹ ಅರುಣ್ ಕುಮಾರ್ ಅವರ ಸಾಹಿತ್ಯವಿರುವ ಗೀತೆಗೆ ನಕುಲ್ ಅಭ್ಯಂಕರ್ ಅವರ ಸಂಗೀತವಿದೆ. ಲವ್ ಮಾಕ್ಟೇಲ್ 3 ಚಿತ್ರದಿಂದ ಆಯ್ದ ಗೀತೆ

ಇದೀಗ ಲ್ಯಾಂಡ್ ಲೋಡ್ ಚಿತ್ರದ ಗೀತೆಯನ್ನ ಕೇಳಿದ್ರೆ ಸಂಜೀತ್ ಹೆಗ್ಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿತ್ತು. ಚಿತ್ರ ಲ್ಯಾಂಡ್ ಲಾರ್ಡ್.

ಕೇಳ್ತಾ ಇದ್ರ ಪಾರು ಪಾರ್ವತಿ ಚಿತ್ರದ ಗೀತೆ ಹಾಡಿದ್ದಾರೆ ಜಸ್ಸಿ ಗಿಫ್ಟ್ ಹಾಗೂ ಸಂಗಡಿಗರು ನಾಗಾರ್ಜುನ್ ಶರ್ಮಾ ಮತ್ತು ರೋಹಿತ್ ಕೀರ್ತಿ ಅವರ ಸಾಹಿತ್ಯ ಆರ್ ಹರಿ ಅವರ ಸಂಗೀತ.

ಕಡಿದಿನದ ಸುರಿಮಳೆ, ಕೈ ಹಿಡಿದು

ಇಂದು ನಾಗರಾಜ್ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ಚಿತ್ರದ ಹೆಸರು 45. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.

ಸ್ನೇಹಿತರೆ, ಇದೀಗ ಕೇಳದ್ರಂತಲ್ಲ ಆ ಹಾಡು ಭಗೀರಥ ಚಿತ್ರದಿಂದ ಇದ್ದದ್ದಾಗಿತ್ತು. ಹಾಗೂ ಜೀವನೀನೆ ಎನ್ನುವಂತಹ ಇದರ ಹಿಂದಿನ ಹಾಡನ್ನ ಮಾರ್ಟಿನ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಕೇಳ್ತಾ ಇದ್ರಿ ಕಾರ್ಯಕ್ರಮ ಹೊಸ ಹಾಡು. ಹೊಸ ಹಾಡು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ವಿವಿಧ ಭಾರತಿ ಸದಾ ಮಧುರ. ವಿವಿಧ ಭಾರತೀಯ ಕಲಾ ಭಾರತಿ ಮತ್ತಷ್ಟು ಮಧುರ, ಅತಿ ಮಧುರ. ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:31:53. ಈ ಹೊತ್ತಿನಲ್ಲಿ ನಾವು ಆರಂಭಿಸ್ತಾ ಇದ್ದೀವಿ ಕಲಾಭಾರತಿ ಕಾರ್ಯಕ್ರಮ. ನಿಮಗೆ ಗೊತ್ತೇ ಇದೆ, ನಟ ನಟಿಯರ ವರ್ಚಸ್ಸಿನಿಂದ ಚಿತ್ರದ ಮೆರುಗು ಹೆಚ್ಚುತ್ತೆ, ಹಾಗೂ ಚಿತ್ರ ಥಿಯೇಟರ್ಗೆ ಬರೋಕ್ಕೂ ಮುಂಚೆನೆ ಸುದ್ದಿ ಮಾಡುತ್ತೆ. ಇಂಥವ್ರು ನಟಿಸಿದ್ದಾರಂತೆ, ಇವರಿದ್ದಾರಂತೆ, ಅಷ್ಟೇ ಅಲ್ಲ ಕಥೆ ವಿಶೇಷವಾಗಿದ್ರು ಕೂಡ ಚಿತ್ರ ಹಿಟ್ ಆಗುತ್ತೆ. ಮತ್ತೆ ಇನ್ನೂ ಒಂದಷ್ಟು ನಿರ್ದೇಶಕರಿಗೆ ಸ್ಟಾರ್ ಗಿರಿ ತಂದು ಕೊಟ್ಟಂತವರು ಕಣಗಾಲ್ರಂತಹ ನಿರ್ದೇಶಕರು. ಹೌದು, ಪುಟ್ಟಣ್ಣ ಕಣಗಾಲ್ರಂತಹ ನಿರ್ದೇಶಕರು. ಹೀಗೆ ನಟ ನಟಿ ಕಥೆ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗಾಗಿ ಚಿತ್ರವನ್ನ ನೋಡ್ತಿದ್ದವರು, ನಿರ್ಮಾಪಕರ ನಿರ್ಮಾಣ ಸಂಸ್ಥೆಯನ್ನ ಗುರುತಿಸಿ ಚಿತ್ರವನ್ನ ನೋಡೋಕೆ ಶುರು ಮಾಡಿದ್ರು. ಈ ಒಂದು ನಿರ್ಮಾಣ ಸಂಸ್ಥೆಯ ಚಿತ್ರ ಇದು ಅಂತ 1990ರ ಸುಮಾರಿನಲ್ಲಿ ಅತಿ ಹೆಚ್ಚು ಜನಪ್ರಿಯ ಚಿತ್ರಗಳನ್ನ ತಂದಂತಹ ಜನಪ್ರಿಯ ಚಿತ್ರ ನಿರ್ಮಾಪಕರೇ ಇಂದಿನ ಕಲಾಭಾರತಿಯ ತಾರೆ. ಹಾಗಿದ್ರೆ ಆ ನಿರ್ಮಾಪಕರು ಯಾರಿರಬಹುದು? ಊಹಿಸೋದು ನಿಮ್ಮ ಕೆಲಸ. ಆ ನಿರ್ಮಾಪಕರು ಯಾರು ಅಂತ ಊಹೆ ಮಾಡಿದ್ರೆ ಈ ಒಂದು ಹಾಡಿನ ಸುಳಿವಿನೊಂದಿಗೆ ನಮಗ್ ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9483091091.

ಹಾಡನ್ನ ಕೇಳಿ ಊಹೆ ಮಾಡಿದ್ರ ನಿರ್ಮಾಪಕರು ಯಾರಿರಬಹುದು ಅಂತ. ಹೌದು, ನಾವು ಊಹಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನವೋದಯ ನಾಗರಾಜ್ ಅವರು ಸರಿಯಾಗಿ ಹೇಳಿದ್ದಾರೆ, ಹಾಗೂ ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾಗಿ ಹೇಳಿದ್ದಾರೆ. ನೇತ್ರಾ ಕಿಂಗೇರಿ ಅವರು ತಮ್ಮ ಪ್ರಯತ್ನವನ್ನ ಮಾಡಿದ್ದಾರೆ. ಇಂದಿನ ಕಲಾಭಾರತಿಯ ಆತಾರೆ ಕೋಟಿ ನಿರ್ಮಾಪಕ ಎಂದೇ ಹೆಸರಾಗಿರುವಂತಹ ರಾಮು ಅವರು, ರಾಮು ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯ ರಾಮು ಅವರು ಇಂದಿನ ಕಲಾಭಾರತಿಯ ತಾರೆ. 1990ರ ದಶಕದಲ್ಲಿ ಒಂದು ಚಲನಚಿತ್ರ ನಿರ್ಮಾಣದ ವೆಚ್ಚ ಸರಿಸುಮಾರು ಲಕ್ಷಗಳಲ್ಲಿ ಸಾಗ್ತಾ ಇತ್ತು. ಆ ಸಮಯದಲ್ಲಿ ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅದ್ದೂರಿಯಾಗಿ ಅಗತ್ಯ ಪರಿಕರಗಳೊಂದಿಗೆ ಅಗತ್ಯ ನಟರೊಂದಿಗೆ ಯಾವುದೇ ರಾಜಿ ಇಲ್ಲದೆ ಚಿತ್ರ ನಿರ್ಮಿಸಿದ ಹೆಗ್ಗಳಿಕೆ ರಾಮು ಅವರದ್ದು. ಹಾಗಾಗಿಯೇ ಅವರನ್ನ ಕೋಟಿ ನಿರ್ಮಾಪಕ ಅಂತ ಚಿತ್ರ ಉದ್ಯಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧರಾದರು.

ಸ್ನೇಹಿತರೆ, ನಿರ್ಮಾಪಕ ರಾಮು ಅವರು ಜನಿಸಿದ್ದು 1964 ಜೂನ್ 20ರಂದು. ಕನ್ನಡ ಚಲನಚಿತ್ರ ವಿತರಕರಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ರು. ಆನಂತರ ರಾಮು ಫಿಲ್ಮ್ಸ್ ಎಂಬ ನಿರ್ಮಾಣ ಸಂಸ್ಥೆ ಆರಂಭಿಸಿ 1993 ತಮ್ಮ ಪ್ರಪ್ರಥಮ ನಿರ್ಮಾಣದ ಚಲನಚಿತ್ರ ಗೋಲಿಬಾರ್ ಚಿತ್ರವನ್ನ ನಿರ್ಮಿಸಿದ್ರು. ಈ ಚಿತ್ರದಲ್ಲಿ ನಾವು ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರನ್ನ ನಾಯಕನಾಗಿ ನೋಡಿದ್ದೇವೆ. ಸಾಂಸಾರಿಕ ಕೌಟುಂಬಿಕ ಚಿತ್ರಗಳ ನಡುವೆ ಸಾಹಸ ಪ್ರಧಾನ ಪೊಲೀಸ್ಗಿರಿಯ ಖಡಕ್ ಲುಕ್ನಲ್ಲಿ ನಾಗರಿಕ ಸಮಸ್ಯೆಗಳ ನಡುವೆ ಹೆಣೆದಂತಹ ಕಥೆಯನ್ನ ಅಷ್ಟೇ ನಾಜೂಕಾಗಿ ಸದವಿ ರುಚಿಯೊಂದಿಗೆ ಬಡಿಸಿದಂತಹ ಹೆಗ್ಗಳಿಕೆ ನಿರ್ಮಾಪಕ ರಾಮು ಅವರಿಗೆ ಸಲ್ಲುತ್ತೆ. ಇವರ ಚಿತ್ರಗಳಲ್ಲಿ ನಾಗರಿಕ ಸಮಸ್ಯೆಗಳಿರುತ್ತೆ, ಸಮಸ್ಯೆಗೊಂದು ಪರಿಹಾರ ಇರುತ್ತೆ, ಅದಕ್ಕಾಗಿ ತೊಳಲಾಡುವಂತಹ ಸಂಸಾರವಿರುತ್ತೆ, ಕುಟುಂಬವಿರುತ್ತೆ, ಹಾಗೂ ಮೌಲ್ಯಗಳು ಇರುತ್ತೆ. ಹಾಗಾಗಿ ರಾಮು ಅವರ ಚಿತ್ರ ಅಂದ್ರೆ ನಿರ್ಮಾಣ ಸಂಸ್ಥೆಯನ್ನ ನೋಡಿಯೇ ಹೋಗುವಂತಹ ಅನೇಕ ಚಿತ್ರ ರಸಿಕರಿಗೆ ಅವರು ಇದು ಪ್ರತಿ ಮನೆಯ ಕನ್ನಡಿಗರ ಮನೆಯ ಮನದ ಮಾತು. ನಿರ್ಮಾಪಕ ರಾಮು ಅವರು ಕೇಳ್ತಾ ಇದ್ದೀರಾ ಕಲಾಭಾರತಿ.

ಹಾಗೆ ಅನ್ಸಿದ್ದು, ರಾಮು ಅವರ ಚಿತ್ರಗಳನ್ನ ನೋಡಿದಾಗ ಕಣ್ಣಲ್ಲಿದೆ, ಕಣ್ಣು ಮುಂದೆ ಕಾಣಿಸ್ತಾ ಇದೆ ಆ ಒಂದು AK-47 ಚಲನಚಿತ್ರ ಇದೆಯಲ್ಲ, ಇವರದ್ದೇ ನಿರ್ಮಾಣ ಸಂಸ್ಥೆಯ ಚಿತ್ರ. ಆ ಚಿತ್ರವನ್ನ ನೋಡಿದಾಗ ಗೊತ್ತಾಗುತ್ತೆ, ಕರ್ನಾಟಕದಿಂದ ಹೊರಗಿನ ರಾಜ್ಯದಲ್ಲಿ ಅಂದ್ರೆ ಮುಂಬೈನಲ್ಲಿ ಕೂಡ ಈ ಚಿತ್ರವನ್ನ ಏನಂತೀರಾ ಈ ಚಿತ್ರೀಕರಣಗೊಂಡಿದೆ. ಅಲ್ಲಿ ಸಮುದ್ರದ ನಡುವೆ ಅಥವಾ ದ್ವೀಪ ಪ್ರದೇಶದಲ್ಲಿ ಹಡಗುಗಳನ್ನ ಬಳಸಿ, ದೋಣಿಗಳನ್ನ ಬಳಸಿ, ಹಾಗೂ ಆ ಒಂದು ರೀತಿಯ ಕಥಾವಸ್ತುವನ್ನ ಯಾವುದೇ ಆರ್ಥಿಕವಾಗಿ ಯಾವುದೇ ರಾಜಿ ಇಲ್ಲದೆ ಹಾಗೂ ಅದೇ ಕದರ್ನಲ್ಲಿ ಹಾಗೂ ಅಷ್ಟೇ ಗಟ್ಟಿಯಾಗಿ ಕಥೆಗೆ ತಕ್ಕವನಾದಂಥ ಪ್ರತಿಯೊಂದು ಅಂಶಗಳನ್ನು ಒಳಗೊಂಡಂತೆ ಮಾಡಿರುವಂತಹ ಚಿತ್ರ AK-47 ಅಂದರೆ ನೀವು ಒಪ್ತೀರಾ ಅಲ್ವಾ? ಆ ಒಂದು ಚಿತ್ರದಲ್ಲಿ ನಾವು ನೋಡ್ತೀವಿ ಆ ದೇಶಾಭಿಮಾನ, ಅಲ್ಲಿ ಬರುವಂತಹ ಆ ಒಂದು ತೊಡಕು, ಆ ದೇಶಾಭಿಮಾನ ಎಲ್ಲವನ್ನ, ಅದರ ಜೊತೆಗೆ ಕುಟುಂಬವನ್ನ, ಅದರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಕಾಣ್ತೀವಲ್ವಾ? ಹಾಡುಗಳು ಇಷ್ಟ ಆಗುತ್ತೆ, ಕಥೆ ಇಷ್ಟ ಆಗುತ್ತೆ, ಒಮ್ಮೆ ಮನಸ್ಸಿಗೆ ಮೂಡುವಂತಹ ಭಾವನೆ ಓ ಮೈ ಸನ್. ಈ ರೀತಿ ರಾಮು ಅವರನ್ನ ಹೇಳೋದಾದ್ರೆ ಓ ಮೈ ಸನ್ ಅನ್ನ ರೀತಿ ಅವ್ರಿಗೆ ಆ ಒಂದು ಹೆಗ್ಗಳಿಕೆಯನ್ನ ಈ ಹಾಡಿನ ಮೂಲಕ ನೀಡೋದೇ ಆದ್ರೆ ಅವ್ರು ಹೇಳ್ತಾ ಇದ್ರು, ಪ್ರತಿ ಸಲ ರಾಮು ಅವರ ಚಿತ್ರೀಕರಣ ರಾಮು ಅವರ ನಿರ್ಮಾಣದ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಅಂದ್ರೆ ಬಹಳಷ್ಟು ಮಂದಿ ಆ ಒಂದು ಕ್ರೂನ ಹೊಂದಿರುವಂತಹ ತಂಡವಾಗಿರುತ್ತೆ. ಕಮ್ಮಿ ಅಂದ್ರೂ 100-150 ಜನ ಆ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ನೆನೆಸ್ಕೊಂತಾರೆ ಅವರು. ಅವರ ಚಿತ್ರ ನಿರ್ಮಾಣದ ದೃಶ್ಯವನ್ನ ಅವರ ಮಡದಿ ಕನಸಿನ ರಾಣಿಯವರು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಗೋಲಿಬರ್, ಲಾಕಪ್ ಡೆತ್, ಸರ್ಕಲ್ ಇನ್ಸ್ಪೆಕ್ಟರ್, ಲೇಡಿ ಕಮಿಷನರ್, ಸಿಬಿಐ ದುರ್ಗ, ಲಾ ಅಂಡ್ ಆರ್ಡರ್, AK-47, ಕಿಚ್ಚ, ಕಲಾಸಿಪಾಳ್ಯ, ಮಸ್ತಿ, ಗುಲಾಮ, ಈ ರೀತಿಯಲ್ಲಿ ಒಂದರ ನಂತರ ಇನ್ನೊಂದು ಸಾಹಸ ಪ್ರಧಾನ ಚಿತ್ರಗಳನ್ನು ನಾವು ನೋಡ್ತೀವಿ. ಗೋಳಿ, ರಜನಿ, ಗಂಡದೆ, ಕಂಠೀರವ, ವೀರ, ಶಿವಾಜಿನಗರ ಇತ್ಯಾದಿ. ಅದೇ ರೀತಿ ಮತ್ತೊಂದು ಮಗುಲಿಗೆ ಹೊರಳಿದರೆ ನಾವು ಕಾಣ್ತೀವಿ ಮುತ್ತಿನಂತ ಹೆಂಡತಿ, ಭಾವ ಬಾಮೈದ, ಮಲ್ಲ, ಪ್ರೀತಿಗಾಗಿ, ಸಾಗರ್, 99, ಹೀಗೆ ಸುಮಾರು ಸದವಿ ರುಚಿಯ ಚಿತ್ರ ಅಂತ ಇದಕ್ಕೆ ಅಲ್ವಾ ಹೇಳೋದು. ಒಂದು ಕಡೆ ಸಾಹಸ, ಒಂದು ಕಡೆ ಸಾಮಾಜಿಕ, ಮತ್ತೊಂದೆಡೆ ಕೌಟುಂಬಿಕ ಹಾಗೂ ಪ್ರೀತಿಯ ನೆಲೆಗಟ್ಟಿನ ಚಿತ್ರಗಳು ಕೂಡ ಇವರ ನಿರ್ಮಾಣದಲ್ಲಿ ಸಿಗುತ್ತೆ. ಮುತ್ತಿನಂತಹ ಹೆಂಡತಿ ಚಿತ್ರದ ವೇಳೆಯಲ್ಲಿ ಅವರು ತಮ್ಮ ಜೀವನದ ಮುತ್ತಿನಂತಹ ಹೆಂಡತಿ ಮನದರಸಿ ಕನಸಿನ ರಾಣಿಯನ್ನ ಅವರ ಜೀವನಕ್ಕೆ ಆಹ್ವಾನಿಸಿದ್ರು ಅಂತ ನೆನಪು ಮಾಡ್ಕೊಂತಾರೆ ಕನಸಿನ ರಾಣಿ ಮಾಲಾಶ್ರೀ ಅವರು ಅಭಿನಯಿಸಿರುವಂತಹ ಈ ಒಂದು ಹಾಡು ನಿಮಗಾಗಿ.

ರೀತಿ ಮುತ್ತಿನಂತಹ ಹೆಂಡತಿಯೊಂದಿಗೂ ಕೂಡ ಸರಿಸುಮಾರು 10-11 ಚಿತ್ರಗಳನ್ನ ನಿರ್ಮಿಸಿದ್ದಾರೆ ಮಾಲಾಶ್ರೀ ಅವರ ಕುರಿತಾಗಿ. 1993 2021 ನಡುವೆ 28 ವರ್ಷಗಳಲ್ಲಿ ಇವರ ಸಂಸ್ಥೆ 30 ಹೆಚ್ಚು ಚಿತ್ರಗಳನ್ನು ನೀಡಿದ್ದಾರೆ. ಹೀಗೆ ಮೊದಲಿಗೆ ಚಿತ್ರ ವಿತರಕರಾಗಿ ಸಂಸ್ಥೆಯನ್ನು ಆರಂಭ ಮಾಡಿ ಆನಂತರ ನಿರ್ಮಾಣವನ್ನು ಆರಂಭಿಸಿದರು. ಹೀಗಾಗಿ ಗೋಲಿಬಾರ್ನಿಂದ ಅರ್ಜುನ್ ಗೌಡವರೆಗೆ ಸತತವಾಗಿ ಚಿತ್ರೋದ್ಯಮವನ್ನೇ ಉಸಿರಾಗಿಸಿಕೊಂಡ ಇವರೊಬ್ಬ ಬಹು ಸಕ್ರಿಯ ವೃತ್ತಿಪರ ಜನಪ್ರಿಯ ನಿರ್ಮಾಪಕರು, ಜನಮನ ಗೆದ್ದ ನಿರ್ಮಾಪಕರು ಹಾಗೂ ಚಿತ್ರರಂಗದ ಅನೇಕ ಚಿತ್ರರಂಗದ ದುಡಿಯುವಂತಹ ದುಡಿಮೆಗಾರರ ಉದ್ದಿಮೆಗಾರರ ಅನ್ನದಾತರು ಅಂತ ಕೂಡ ಹೇಳಬಹುದು.

ಸದಭಿರುಚಿಯ ಚಿತ್ರಗಳಲ್ಲಿ ಮತ್ತೊಂದು ತಂತ್ರಜ್ಞಾನ ಭರಿತ ಚಿತ್ರವೊಂದನ್ನು ನಿರ್ಮಾಣ ಮಾಡಿದ್ರು, ಅದು ಹಾಲಿವುಡ್. ಹಾಲಿವುಡ್ ಚಿತ್ರದಲ್ಲಿ ನಾವು ಕಾಣ್ತೇವೆ ರೋಬೋಟಿಕ್ ತಂತ್ರಜ್ಞಾನದ ಝಲಕ್ ನೀಡುವ ಮೂಲಕ ಇಂದಿನ ಜನಜನಿತ ತಂತ್ರಜ್ಞಾನದ ಮುನ್ನುಡಿ ಆ ಕಾಲದಲ್ಲೇ ಕನ್ನಡಿಗರಿಗೂ ನೋಡೋಕೆ ಸಿಕ್ತು. ಕನ್ನಡಿಗರು ಕೂಡ ರೋಬೋಟಿಕ್ ತಂತ್ರಜ್ಞಾನ ಕುರಿತಾದಂತಹ ಒಂದು ಚಿತ್ರವನ್ನ ಹಾಲಿವುಡ್ ಅಂತ ಹೇಳಿ ಚಿತ್ರೀಕರಿಸಿದ್ರು. ಈ ಚಿತ್ರದಲ್ಲಿ ಉಪೇಂದ್ರ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಹಾಗೂ ವಿದೇಶದಲ್ಲಿ ಕೂಡ ಈ ಚಿತ್ರದ ಚಿತ್ರೀಕರಣ ನಡೆದಿದೆ.

ಇಷ್ಟೆಲ್ಲ ಯಶಸ್ವಿ ಚಿತ್ರಗಳನ್ನು ನೀಡಿದಂಥ ರಾಮು ಅವರು ಬಹಳ ಬೇಗ ಕೋವಿಡ್ ವಿಷಮ ಪರಿಸ್ಥಿತಿಯ ದಿನಗಳಲ್ಲಿ ಕೋವಿಡ್ ಕಾರಣದಿಂದ ನಮ್ಮೆಲ್ಲರನ್ನ ಅಗಲಿದ್ರು. ಆಗ ಅವರ ವಯಸ್ಸಾಗಿತ್ತು 52 ವರ್ಷ. ಅದು 2021 ಏಪ್ರಿಲ್ 26 ಚಿತ್ರರಂಗವೇ ಅವರ ಕುಟುಂಬ ಎಂದು ಜೀವಿಸಿದ ಈ ಉದ್ಯಮಿ ಅನೇಕ ಕುಟುಂಬಗಳಿಗೆ ಅನ್ನದಾತರು ಹೌದು. ತಮ್ಮ ಚಿತ್ರ ಆಯ್ಕೆ, ವಿಷಯ ಆಯ್ಕೆ ಹಾಗೂ ಅದನ್ನು ಜಾರಿಗೊಳಿಸುವಲ್ಲಿ ಅಥವಾ ಅದನ್ನು ಚಿತ್ರೀಕರಿಸುವಲ್ಲಿ ನೀಡುವಂತಹ ಸ್ವಾತಂತ್ರ್ಯ ಹಾಗೂ ಅವರಲ್ಲಿರುವಂತಹ ಆ ಒಂದು ಸದಭಿರುಚಿಯ ಆಲೋಚನೆಯಿಂದ ಕನ್ನಡ ಚಿತ್ರರಂಗಕ್ಕೆ ಇತರರೂ ಕೂಡ ಹಿಂದಿರುಗಿ ನೋಡುವಂತೆ ಮಾಡುವಂತಹ ಚಿತ್ರಗಳನ್ನು, ಕಥಾವಸ್ತುಗಳನ್ನು ಅವುಗಳಿಗೆ ತಮ್ಮ ಆರ್ಥಿಕ ಸಹಾಯದ ಮೂಲಕ ಜೀವ ತುಂಬಿದಂತಹ ನಿರ್ಮಾಣ ಸಂಸ್ಥೆ ರಾಮು ಫಿಲ್ಮ್ಸ್ ಅವರು.

ಸ್ನೇಹಿತರೆ, ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ರಾಮು ಅವರ ಕುರಿತಾದಂತಹ ಕಾರ್ಯಕ್ರಮ. ಚಿತ್ರತಂಡಕ್ಕೆ ನಿರ್ದೇಶಕ ತಾಯಿಯಂತೆ ಇದ್ರೆ ನಿರ್ಮಾಪಕ ತಂದೆಯಂತೆ ಇರ್ತಾರೆ. ವಿಷಯವನ್ನ ಕೊಡೋದು ಹಾಗೂ ಕಥೆ, ಕಥೆಗೆ ಹಾಡು, ಸಾಹಿತ್ಯ ಎಲ್ಲವನ್ನ ಆರಿಸೋದು ನಿರ್ದೇಶಕ ಮಾಡ್ತಾ ಇದ್ರೆ ಅವರ ಎಲ್ಲ ಆ ಒಂದು ಪೂರೈಕೆಗಳನ್ನ ನಿರ್ಮಾಪಕ ಪೂರೈಕೆ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಆ ಒಂದು ಸತ್ವ ಇರುವಂತಹ ಕಥೆಗೆ ಶಕ್ತಯುತವಾದ ನಿರ್ದೇಶಕರಿಗೆ ನಟರನ್ನು ಬೆರೆಸಿ ಆ ಒಂದು ಚಿತ್ರವನ್ನು ಉಣಬಡಿಸುವಲ್ಲಿ ಹಾಗೂ ವಿತರಿಸುವಲ್ಲಿ, ಚಿತ್ರವನ್ನ ಗೆಲ್ಲಿಸುವಲ್ಲಿ ಹಾಗೂ ಚಿತ್ರೋದ್ಯಮವನ್ನು ನಡೆಸುವಲ್ಲಿ ನಿರ್ಮಾಪಕರ ಪಾತ್ರ ಮಹತ್ವದ್ದಾಗಿದೆ. ಆ ನಿಟ್ಟಿನಲ್ಲಿ ಕೋಟಿ ನಿರ್ಮಾಪಕ ಎಂದೇ ಹೆಸರಾಗಿರುವಂತಹ ರಾಮು ಅವರದು ಮಹತ್ತರವಾದ ಪಾತ್ರ ಹೌದು. ಹಾಗಾಗಿ ಅವರು ಮಾಡಿರುವಂತಹ 30ಕ್ಕೂ ಅಧಿಕ ಚಿತ್ರಗಳು ನಾವು ಕನ್ನಡಿಗರು ಎಂದೆಂದಿಗೂ ನೆನಪಿನಲ್ಲಿ ಇಡುವಂತಹ ಚಿತ್ರಗಳೇ ಆಗಿದೆ, ಅಂತಹ ಹಾಡುಗಳೇ ಆಗಿದೆ. ಹಾಡುಗಳನ್ನ ಕೇಳ್ತಾ ಇದ್ರೆ ಅನೇಕ ಕೇಳುಗರು ಹೇಳ್ತಾ ಇದ್ದಾರೆ ನಮಗೆ ಕಲಾಭಾರತಿ ಕಾರ್ಯಕ್ರಮದ ಎಲ್ಲ ಹಾಡುಗಳು ಹಾಗೂ ರಾಮು ಅವರ ಚಿತ್ರಗಳು ಮತ್ತೆ ಮತ್ತೆ ನೆನಪಾಗ್ತಾ ಇದೆ, ಕೇಳಬೇಕು ಅನ್ನಿಸ್ತಾ ಇದೆ ಅಂತ. ಇದು ಅವರ ಯಶಸ್ಸು. ಸೊ ಆ ಒಂದು ಯಶಸ್ಸು, ಆ ಸಂಸ್ಥೆಯನ್ನ ಇದೀಗ ಅವರ ಮಡದಿಯಾದಂತಹ ಮಾಲಶ್ರೀ ಅವರು ಮುನ್ನಡೆಸ್ತಾ ಇದ್ದಾರೆ. ಆ ಸಂಸ್ಥೆಯಿಂದ ಮತ್ತಷ್ಟು ಒಳ್ಳೆಯ ಚಿತ್ರಗಳು ಬರಲಿ ಅಂತ ನಾವೆಲ್ಲರೂ ಆಶಿಸೋಣ. ಕೇಳ್ತಾ ಇದ್ರಿ ಕಲಾಭಾರತಿ ಕಾರ್ಯಕ್ರಮ. ಈವರೆಗೆ ನಿಮ್ಮೊಡನಿದ್ದಂತಹ ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನರಮೇಶ್.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದು.

0: ಮಾಡಿರುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 389,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7,21,00,000 ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
2: ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 12:05:40. ನೀವು ಹೇಳ್ತಾ ಇದ್ದೀರಾ, ಇದು ನಿಮಗೆ ಗೊತ್ತಿದೆ, ಕರೆಗೊಂದು ಹಾಡು ಕಾರ್ಯಕ್ರಮದ ಸಮಯ. ವೇಳೆಯಲ್ಲಿ ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ವಿವಿಧ ಭಾರತಿಗೆ ಕರೆ ಮಾಡಿ ನಿಮ್ಮಿಷ್ಟ

ಹಾಡುಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ, ಬರೆದಿಟ್ಕೊಳ್ಳಿ. 0802-370-7880 ಮತ್ತೊಂದು ಸಂಖ್ಯೆ 0802-370-7999 ಮತ್ತೊಮ್ಮೆ ಗಮನಿಸಿ 0802-370-7999 0802-370-7999 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಇಂದಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳಬಹುದು.

ಅಯೋಗ್ಯ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರೆ ವಿಜಯಪ್ರಕಾಶ್ ಹಾಗೂ ಪಲ್ಲಕ್ ಮುಚ್ಚಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕೇಳ್ತಾ ಇದ್ರೆ ಕರೆಗೊಂದು ಹಾಡು ಕಾರ್ಯಕ್ರಮ. ಇದೀಗ ನಮ್ಮ ಮುಂದಿನ ಕರೆ ಎಲ್ಲಿಂದ ಬಂದಿದೆ ಸ್ವೀಕರಿಸೋಣ.

0: ಹಲೋ
1: ಮೇಡಮ್, ಕಿರಣ್ ಕುಮಾರ್ ಅಂತ.
0: ನಮಸ್ತೆ ಕಿರಣ್ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ತಿಪ್ಪಗೊಂಡನಹಳ್ಳಿಯಿಂದ.
0: ತಿಪ್ಪಗೊಂಡನಹಳ್ಳಿ, ತಿಪ್ಪಗೊಂಡನಹಳ್ಳಿ ಅಂದ್ರೆ ಇಲ್ಲಿ ಬೆಂಗಳೂರಿನ ಪಕ್ಕದ ಮಾಗಡಿ ಹತ್ರದ್ದು. ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ? ಟಿಫನ್ ಆಯ್ತು, ಊಟದ ಸಮಯ. ಏನ್ ಮಾಡ್ಕೊಂಡಿದ್ರಾ ಕಿರಣ್ ಅವರೇ? ಲ್ಯಾಬ್ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೀರಾ? ಓಕೆ, ಅಲ್ಲೇ ತಿಪ್ಪಗೊಂಡನ ಹಳ್ಳಿನಲ್ಲೇ.
1: ಇಲ್ಲ ಮೇಡಮ್, ಬೆಂಗಳೂರು ಸಿಟಿಗೆ ಬರ್ತೀನಿ.
0: ಸಿಟಿಗೆ ಬರ್ತೀರಾ? ಮನೆಯಲ್ಲಿ ಯಾರ್ಯಾರಿದ್ದಾರೆ?
1: ಅಮ್ಮ, ಅಪ್ಪ, ನಾನು.
0: ಓಕೆ, ಇದು ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದೀರಾ?
1: ಕಸ್ತೂರಿ ನಿವಾಸ.
0: ಕಸ್ತೂರಿ ನಿವಾಸ ಚಿತ್ರದ ಯಾವ ಹಾಡು?
1: ಆಡಿಸಿ ನೋಡು, ಬಿಡಿಸಿ ನೋಡು.
0: ಈ ಹಾಡು ಯಾಕೆ ಇಷ್ಟ?
1: ನಮ್ಮ ಹಸ್ಬೆಂಡ್ಗೆ, ನನಗೆ ತುಂಬಾ ಇಷ್ಟ ಹಾಡಿದ್ರು.
0: ನಮಗೂ ಇಷ್ಟ ನೋಡಿ, ನಿಮ್ ಇಷ್ಟದ ಹಾಡು ನಮ್ಮೆಲ್ಲ ಕೇಳುಗರೊಂದಿಗೆ ಕೇಳಿ ಸಂತೋಷ ಪಡಿ. ನಮಸ್ಕಾರ. ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಮ್ಯಾಮ್.
1: ಭಾಗ್ಯಮ್ಮ ಅಂತ.
0: ಭಾಗ್ಯಮ್ಮ ಅವರೇ, ನಮಸ್ಕಾರ. ಓಕೆ, ನಿಮಗಾಗಿ ಇದೀಗ ಈ ಹಾಡು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್. ಶಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ರತ್ನ. ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ನಮಸ್ಕಾರ ಪ್ರಸಾದ್ ಅವರೇ.
1: ಹೇಗಿದ್ದೀರಾ ರತ್ನ ಅವರೇ?
0: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
1: ಐ ಆಮ್ ಡೂಯಿಂಗ್ ಗುಡ್ ರತ್ನ ಅವರೇ. ನೋಡಿ, ನಮ್ದು ವೆಡ್ಡಿಂಗ್ ಆನಿವರ್ಸರಿ ಆಗಿತ್ತು, ಹಾಗಾಗಿ ಅವತ್ತು ಬಹಳ ಟ್ರೈ ಮಾಡಿದ್ರೆ ನಂಬರ್ ಸಿಗ್ಲಿಲ್ಲ ಅವತ್ತು ನಂಗೆ. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಇಯರ್ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ, ಅದಕ್ಕೆ ನಿಮ್ಮ ಇದಕ್ಕೆ ಕ್ಯಾಂಪೇನ್ ಆಸ್ ಅ ಪಾರ್ಟ್ ಆಫ್ ದ ಕ್ಯಾಂಪೇನ್ ಒಂದು ಇದು ಕೊಟ್ಬಿಟ್ಟು ನಾನು ಅನೌನ್ಸ್ ಮಾಡ್ತಿದ್ದೆ. ಎಕ್ಸಾಕ್ಟ್ಲಿ ಅಂತ ವಿವಿಧ ಭಾರತದಲ್ಲೇ ಅನೌನ್ಸ್ ಮಾಡ್ತಿದ್ದೆ ನಾನು.
0: ವಿವಿಧ ಭಾರತಿಯಲ್ಲಿ ಅವಕಾಶ ಇದೆ, ನಿಮ್ಮ ವಿಶೇಷ ದಿನಗಳಂದು ನಮಗೆ ನೀವು ತಿಳಿಸಿ. ಒಳ್ಳೆಯ ಪ್ರಯತ್ನ. ಹಾಗೂ ತಡವಾಗಿ ಆದ್ರೂ ನಿಮ್ಮ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಮಡದಿಯವರು. ಧನ್ಯವಾದಗಳು. ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಅದಕ್ಕೆ ನಮ್ಮ ವಿವಾಹ ಜೀವನದಲ್ಲಿ ಒಂದು ಬೆಸಿಗೆ ಇರಲಿ ಅಂದ್ಬಿಟ್ಟು ಬೆಸಿಗೆಯಿಂದ ಟೈಟಲ್ ಟ್ರ್ಯಾಕ್ ಕೇಳಕ್ ಇಷ್ಟಪಡ್ತೀನಿ.
0: ಖಂಡಿತ ಪ್ರಸಾರ ಮಾಡ್ತೀವಿ.
1: ಥ್ಯಾಂಕ್ ಯು, ಪ್ಲಸರ್ ಟಾಕಿಂಗ್ ಟು ಯು ರತ್ನಾಜಿ.
0: ನಮಗೂ ಸಂತೋಷ ಆಯ್ತು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಬೆಸುಗೆ ಚಿತ್ರದ ಗೀತೆಯನ್ನು ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಸ್ನೇಹಿತರೆ, ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಗಮನಿಸಿ. 0802-370-7888 ಹಾಗೂ ಮತ್ತೊಂದು ಸಂಖ್ಯೆ 0802-226-3927.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರ ನಮ್ಮ ಮುಂದಿನ ಕರೆ ಸಿದ್ಧವಾಗಿದೆ. ನಮಸ್ಕಾರ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
1: ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮೂಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರು.
0: ನಮಸ್ತೆ ಶಿವಲಿಂಗಯ್ಯ ಅವರೇ.
1: ನಮಸ್ತೆ ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ರೀ, ಇವತ್ತು ವಿಶ್ವ ಜೀವನ ನೊಣಗಳ ದಿನ ಅಂತರಿ, ಅದಕ್ಕಾಗಿ ರೀ ಚಿತ್ರ ಹಬ್ಬ ರೀ
0: ಹಬ್ಬ.
1: ಅದರಲ್ಲಿ ಜೀನಿನ ಗೂಡು ನಾವೆಲ್ಲ ಬೇರೆ ಆದ್ರೆ ಜೇನಿಲ್ಲ ಅಂತ ಒಂದು ಸಾಂಗ್ ಐತೆ ನೋಡ್ರಿ ಮೇಡಮ್.
0: ಓಕೆ, ಪ್ರಸಾರ ಮಾಡ್ತೀವಿ. ನೀವು ಏನ್ ಮಾಡ್ಕೊಂಡಿದ್ದೀರ ವೃತ್ತಿ?
1: ಮೇಡಮ್, ವೃತ್ತಿಯಿಂದ ಆಂಗ್ಲ ಬರೀ ಶಿಕ್ಷಕನಾಗಿ ಕೆಲಸ ಮಾಡ್ತೇನೆ ರೀ.
0: ಓಕೆ, ಶಿಕ್ಷಕರಾಗಿದ್ದೀರಿ. ಈಗ ರಜೆ ನಡೀತಾ ಇದೆ, ವೆಕೇಶನ್?
1: ಹೌದ್ರಿ ಮೇಡಮ್.
0: ಬೇಸಿಗೆ ರಜೆ, ಬೇಸಿಗೆ ರಜೆ ಏನು ಅಲ್ಲಿ ಅಂದ್ರೆ ನೀವೀಗ ಇರೋದು ರಾಯಭಾಗ?
1: ನಮ್ಮ ಮನೇಲಿ ಇರ್ತೀನಿ ಮೇಡಮ್. ಸ್ಕೂಲ್ ಸ್ಟಾರ್ಟ್ ಇದ್ದಾಗ ಅಲ್ಲಿ ಅವ್ರ ರೆಸಿಡೆನ್ಸ್ ಒಂದು ಇದನ್ನ ಕೊಟ್ಟಿರ್ತಾರೆ, ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಅಲ್ಲಿ.
0: ಅಂದ್ರೆ ವಸತಿ ಶಾಲೆನಲ್ಲಿ ಇದ್ದೀರಾ?
1: ಹೌದ್ರಿ ಮೇಡಮ್.
0: ಓಕೆ, ಖಂಡಿತ ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ಸ್ ಮೇಡಮ್.
0: ನಮಸ್ತೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರೆ ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ನಮಸ್ಕಾರ ವಿವಿಧ ಭಾರತಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಾ?
1: ಬನ್ನರಘಟ್ಟ ರೋಡ್ ಇಂದ. ನಾವು ಕಬ್ಬನ್ಪೇಟೆ ಅವರು. ಇಲ್ಲಿ ಕೆಲ್ಸಕ್ಕೆ ಬರ್ತೀವಿ ಅಲ್ಲಿಂದ.
0: ಓಕೆ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಜನನಾಯಕ ಇಂದ ಮಾಡಿ. ಅದಿಲ್ಲೂರ ಜಗಮೆಚ್ಚಿದ ಮಗ ಅದು.
0: ಓ, ಜಗ ಮೆಚ್ಚಿದ ಮಗ. ಈಗ ಜನನಾಯಕ ಸಿದ್ಧವಾಗಿದೆ. ಜನನಾಯಕ ಪ್ರಸಾರ ಮಾಡೋಣ.
1: ಜನನಾಯಕನೇ ಹಾಕಿ ಮೇಡಮ್.
0: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಲಲಿತಮ್ಮವರೇ
1: ಧನ್ಯವಾದ. ನಿಮ್ಗೂ ಧನ್ಯವಾದ ಮೇಡಮ್. ಒಳ್ಳೇದಾಗಿ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ನಮ್ಗೋಸ್ಕರ ನೀವು.
0: ಆಕಾಶವಾಣಿ ಎಲ್ಲ ಕೇಳುಗರಿಗಾಗಿ ಕಾರ್ಯಕ್ರಮಗಳು ವಿವಿಧ ಭಾರತೀಯ ಸದಾ ಮೂಡ್
1: ಬರ್ತೀನಿ.
0: ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು.
1: ನಮಸ್ಕಾರ.
0: ಜನನಾಯಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಪಣಿ ಎಚ್ ಎಸ್ ಪಣಿರಾಮಚಂದ್ರ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ಹಲೋ
0: ನಮಸ್ತೆ.
1: ಹಲೋ
0: ಹಲೋ ನಮಸ್ಕಾರ ನಮಸ್ಕಾರ.
1: ಹಲೋ
0: ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಹಾ ನಮಸ್ತೆ ಮೇಡಮ್,
0: ಹೇಳಿ ನಿಮ್ಮ ಹೆಸರು.
1: ನಮಸ್ತೆ ನಮಸ್ತೆ.
0: ನಿಮ್ಮ ಹೆಸರು
1: ಮೇಡಮ್? ಸುರೇಶ್ ಅಂತ ಹೇಳಿ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಚಿಕ್ಕಬಳ್ಳಾಪುರ ಜಿಲ್ಲೆ.
0: ಚಿಕ್ಕಬಳ್ಳಾಪುರ
1: ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ.
0: ಓಕೆ, ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಕಲ್ಲು ವೀಣೆ ನುಡಿಯಿತು.
0: ಕಲ್ಲು ವೀಣೆ ನುಡಿಯಿತು. ಓಕೆ, ಯಾರಿಗಾಗಿ ಈ ಹಾಡು, ಏನ್ ಮಾಡ್ಕೊಂಡಿದ್ದೀರಾ?
1: ಮೇಡಮ್ ನಮ್ದು ಹೋಟೆಲ್ ಇದೆ ಮೇಡಮ್.
0: ಹೋಟೆಲ್ ನಡೆಸ್ತಾ ಇದ್ದೀರಾ?
1: ಹೌದು ಮೇಡಮ್, ಹೌದು ಮೇಡಮ್.
0: ಓಕೆ, ಮನೆಯಲ್ಲಿ ಯಾರು ಯಾರು ಇದ್ದಾರೆ? ಈಗ ನೀವು ಮನೆ ಕಡೆ ಇದ್ದೀರಾ ಇಲ್ಲ ನಿಮ್ಮ?
1: ಇಲ್ಲ, ನಮ್ಮ ಮನೆಯಲ್ಲಿ ಇದ್ದೀನಿ ಮೇಡಮ್, ಮನೆ ಮೊಬೈಲಲ್ಲಿ ಕೇಳ್ತಾ ಇದ್ದೆ.
0: ಓಕೆ,
1: ನಮ್ಮ ಮನೆಯವರಿದ್ದಾರೆ.
0: ವಿವಿಧ ಭಾರತಿ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
1: ಎಲ್ಲ ಕೇಳ್ತೀನಿ ಮೇಡಮ್, ಬೆಳಿಗ್ಗೆ 6 ನಾದಾಪತನೆಯಿಂದ ಕೇಳಿದು ರಾತ್ರಿ 5 ಕೇಳ್ತೀನಿ ಮೇಡಮ್.
0: ಈಗ ಕಾರ್ಯಕ್ರಮದಲ್ಲಿ ಕೆಲವು ಬದಲಾವಣೆ ಆಗಿದೆ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್, ಹೌದು ಹೌದು ಕೇಳ್ತಾ ಇದ್ದೀನಿ. ಪರಿಮಳ, ಆಮೇಲೆ ಇಮೇಲ್ ಅದು ಸ್ಪಂದನ, ಆಮೇಲೆ ಸಾಯಂಕಾಲ 4 ಯಾವ್ದು ಬರ್ತದಲ್ಲ ಮೇಡಮ್,
0: ಪರಿಮಳ ಅಂತ 4
1: ಬರುತ್ತೆ, ಆಮೇಲೆ ಭಾನುವಾರ ಮಕ್ಕಳಿಗಾಗಿ ಕರೆಗೊಂದು ಗೀತೆ.
0: ಹೌದು
1: ಅವೆಲ್ಲ ಕೇಳ್ತೀನಿ ಮೇಡಮ್.
0: ಹೌದು, ನಿಮ್ಗೂ ಗೊತ್ತಿರ್ಬೋದು ಮನೆಯಲ್ಲಿ ಮಕ್ಕಳಿದ್ದಾರಾ ಈಗ? ನಮ್ಗೆ ಓಕೆ ಓಕೆ, ಯಾಕಂದ್ರೆ ಭಾನುವಾರ ಮಧ್ಯಾಹ್ನ 12 ಕರೆಗೊಂದ ಹಾಡು ಮಕ್ಕಳಿಗಾಗಿಯೇ ಅಂತ ಅದನ್ನ ಗೊತ್ತು ಮಾಡಲಾಗಿದೆ. ಆ ದಿನಗಳಲ್ಲಿ ನಿಮ್ಮ ಮಕ್ಕಳು ಕೂಡ ಈ ಒಂದು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಮಕ್ಕಳಿಗಾಗಿಯೇ ವಿಶೇಷವಾದಂತದ್ದು. ಹೌದು, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮಿಷ್ಟದ ಗೀತೆ ಇದೀಗ ಪ್ರಸಾರ ಆಗುತ್ತೆ.
1: ನಮಸ್ಕಾರ.
0: ಕಲ್ಲು ವೀಣೆ ನುಡಿಯಿತು ಚಿತ್ರದ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬೆಂಗಳೂರು ಲತಾ. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ಸ್ನೇಹಿತರೆ ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ. ಹಲೋ, ನಮಸ್ತೆ.
1: ನಮಸ್ತೆ ಸಿಸ್ಟರ್.
0: ನಿಮ್ಮ ಹೆಸರು?
1: ಲಕ್ಷ್ಮಣ ಅನ್ಬಿಟ್ಟು.

0: ಬೆಂಗಳೂರು ಲಿಂಗರಾಜಪುರಂ ಆಯಿಲ್ ಮಿಲ್ ರೋಡ್ ಇಂದ.
1: ಓಕೆ,
0: ಅಲ್ಲಿಂದ ಮಾತಾಡ್ತಾ ಇದೀವಿ.
1: ಪ್ರಸಾರ ಮಾಡೋಣ
0: ಅನ್ನವರದು. ನಾನೊಬ್ಬ ಕಳ್ಳ ಈ ನನ್ನ ಬಂಗಾರದ ಜಿಂಕೆ ಆ ಸಾಂಗ್ ಬೇಕಾಗಿದೆ ಸಿಸ್ಟರ್.
1: ನಾನೊಬ್ಬ ಕಳ್ಳ ಚಿತ್ರದ ಯಾವ ಹಾಡಂತ ಹೇಳಿದ್ರಿ?
0: ಈ ನನ್ನ ಬಂಗಾರದ ಜಿಂಕೆ.
1: ಅದು ನಮಗೆ ಬೇರೆ ಹಾಡು ಸಿಗ್ತಾ ಇದೆ, ಅದನ್ನ ಪ್ರಸಾರ ಮಾಡೋಣ.
0: ಯಾವ ಸಾಂಗ್ ಸಿಸ್ಟರ್?
1: ಒಂದು ಟೈಟಲ್ ಟ್ರ್ಯಾಕ್, ಶೀರ್ಷಿಕೆ ಗೀತೆ. ಅರೆ, ನಾನೊಬ್ಬ ಕಳ್ಳ ಚಿತ್ರದ ಅರಳುತ್ತಿದೆ ಮೋಹ.
0: ಅದು ನಿನ್ನೆ ಇದ್ರಲ್ಲಿ ಕೇಳ್ದೆ ಸಿಸ್ಟರ್.
1: ನಾನೊಬ್ಬ ಕಳ್ಳ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪ್ರಸಾರ ಮಾಡ್ತೀವಿ ಕೇಳಿ.
0: ಇಲ್ಲ, ಆಸೆಯ ಆಸೆಯ ಕೈ ಕೂಡಿತು. ನೋ ಪ್ರಾಬ್ಲಮ್ ಸಿಸ್ಟರ್,
1: ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿ ನಿಮ್ಮ ಇಷ್ಟದ ಹಾಡು.
0: ಥ್ಯಾಂಕ್ ಯು ಸಿಸ್ಟರ್.

0: ಕೇಳ್ತಾ ಇದ್ರ ಕರೆಗೊಂದು ಹಾಡು ಕಾರ್ಯಕ್ರಮ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ರಾಯಚೂರಿಂದ ರಾಘವೇಂದ್ರ ಅಂತ ಮೇಡಮ್. ನಾನು ಭಾಗ್ಯವಂತ ಚಿತ್ರದಿಂದ ವಾರ ಬಂತಮ್ಮ ಗುರುವಾರ ಬಂತಮ್ಮ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಳೆ ಗುರುವಾರ ಇದೆ.
0: ಇವತ್ತು ಗುರುವಾರ ಅಲ್ವಲ್ಲ?
1: ಅಲ್ಲಲ್ಲ, ಮೈನ್ ಸಿಗಲ್ಲ ನಾಳೆಗೆ. ಅಡ್ವಾನ್ಸ್ ಆಗಿ ಕೇಳ್ತಾ ಇದ್ದೀನಿ
0: ಈಗ. ಅಡ್ವಾನ್ಸ್ ಆಗಿ
1: ಹಾಕಿದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ನನಗೆ. ನಾನು ರಾಯರ ತಪ್ಪಿ ವಾರ ನಾನು ರಾಯರ ಗುಡಿ ತಪ್ಪಿ ಹೋಗ್ತೇನೆ.
0: ಏನ್ ಮಾಡ್ಕೊಂಡಿದ್ದೀರಾ
1: ಮೇಡಮ್? ನಾನು ನಿವೃತ್ತರಾಗಿದ್ದೇನೆ.
0: ನಿವೃತ್ತರಾಗಿದ್ದೀರಾ? ಮುಂಚೆ ಏನ್ ವೃತ್ತಿ ಮಾಡ್ತಾ ಇದ್ರಿ?
1: ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವಾಗ 60 ವರ್ಷ ನನಗೆ.
0: ಓಕೆ,
1: ಅದಕ್ಕೋಸ್ಕರ ನಿವೃತ್ತಿ ಆಗಿದ್ದೇನೆ.
0: ಓಕೆ, ಪ್ರಸಾರ ಮಾಡ್ತೀವಿ ನಿಮ್ಮ ಇಷ್ಟದ ಹಾಡು ಕೇಳಿ.
1: ಥ್ಯಾಂಕ್ ಯು
0: ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯವಾಗಿದೆ. 12:47 ಈ ಹೊತ್ತಿನಲ್ಲಿ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ಇದು ವಿವಿಧ ಭಾರತಿ. ನಮಸ್ತೆ, ಯಾರು ಕರೆ ಮಾಡಿದ್ದೀರಾ?
2: ನಮಸ್ತೆ ಮೇಡಮ್, ನನ್ನ ಹೆಸರು ಕಿರಣ್ ಅಂತ, ದೇವರತಿ ಕನ್ನಡಿಯಿಂದ.
1: ಕಿರಣ್ ಅವರೇ, ಯಾವ ಚಿತ್ರದ ಹಾಡನ್ನ ಪ್ರಸಾರ
2: ಮಾಡಿದ್ರು? ಮೊಮ್ಮಗ ಚಿತ್ರದಿಂದ ಕೆರೆ ಏರಿ ಮೇಲೆ ಅಂತ ಹಾಡಿದ್ವಿ.
1: ಖಂಡಿತ. ಓಕೆ, ಇದು ಏನ್ ಮಾಡ್ಕೊಂಡಿದ್ರ ಕಿರಣ್ ಅವರೇ?
2: ನಮ್ದು ಟೈಲರ್ ಶಾಪ್ ಇದೆ ಮೇಡಮ್.
1: ಟೈಲರ್ ಶಾಪ್ ಅಂದ್ರೆ ನೀವು ಟೈಲರ್ ಕೆಲಸ
2: ಮಾಡ್ತೀರಾ?
1: ಮೇ ತಿಂಗಳು ಹೇಗ್ ನಡೀತದೆ ನಿಮ್ಮ ಬಿಸ್ನೆಸ್? ಹಬ್ಬ ಏನು ಇಲ್ಲ ಅಲ್ಲ, ಆದ್ರೂ ಕೂಡ
2: ಹಬ್ಬ ಇಲ್ಲ, ಸ್ವಲ್ಪ ಡೌನ್ ಇದೆ.
1: ಆದ್ರೆ ಮದುವೆ ಅದು ಇದು ಬಟ್ಟೆಗಳು
2: ಸ್ವಲ್ಪ ಬರುತ್ತೆ, ಸ್ವಲ್ಪ ಗೌರಿ ಗಣೇಶ ಚತುರ್ಥಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ, ಆಮೇಲೆ ಸ್ಟಾರ್ಟ್ ಆಗುತ್ತೆ.
1: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ.
2: ನಮಸ್ತೆ.
1: ಮೊಮ್ಮಗ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು. ಹಂಸಲೇಖ ಅವರ ಸಾಹಿತ್ಯ ಸಂಗೀತವಿದೆ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
1: ಉಮೇಶ್ ಸಿರಿಗೆರೆ. ತುಂಬಾ ದಿನಗಳ ತಿಂಗಳ ನಂತರ ಮಾತಾಡ್ತಿದ್ದೀನಿ ಮೇಡಮ್. ನನಗೆ
0: ತುಂಬಾ ತಿಂಗಳ ನಂತರ.
1: ಹೌದು ಮೇಡಮ್. ಈಗ ನಾವು ಕಾರ್ಯಕ್ರಮಕ್ಕೆ ಹಳೆ ಕೇಳಿದ್ರು ಬಹಳಷ್ಟು ಜನ ಕಾರ್ಯಕ್ರಮಕ್ಕೆ ನಿಯಮಿತವಾಗಿ ನಾವು ಕರೆ ಮಾಡಿದ್ರೆ ತಪ್ಪಾಯ್ತು ಅನ್ಸುತ್ತೆ. ವ್ಯಾಟ್ಸಪ್ ಅಲ್ಲಾಗ್ಲಿ ಇದ್ರಲ್ಲಾಗ್ಲಿ 6 ತಿಂಗಳು ವರ್ಷ ಆದ್ರೂ ಬರೋಲ್ಲ. ಎಗ್ಜಾಕ್ಟ್ ಹಿಂಗ್ ಅನ್ಯಾಯ ಅಂತ ಕೆಲವರು ಪ್ರತಿದಿನ ವಾರದಲ್ಲಿ ಪ್ರತಿದಿನ ಮಾಡ್ತಾರೆ, ದಿನ ಮಾಡ್ತಾರೆ ಅಂತ ಏನೊಂದಲ್ಲ ಅಪರೂಪಕ್ಕೆ ನಾವು ಮಾಡ್ತೀವಿ. ಕೇಳಿದ್ರು ಬೇಸರ ಆಗುತ್ತೆ ಮೇಡಮ್, ದಯವಿಟ್ಟು ನಾನು ಯಾರು ಬೇಸರ ಆಗದ್ಬೇಡ. ನಾನು ಅಪರೂಪಕ್ಕೆ ಕೇಳಿದೆ ಮೇಡಮ್, ಈಗ ನನಗೆ ರತ್ನ ಚಿತ್ರದ ಮೊದಲ ದಿನದ ಮಾತು ಬೇಕು ಮೇಡಮ್.
0: ರತ್ನ ಚಿತ್ರದ ಹಾಡು ನಿಮಗಾಗಿ ಪ್ರಸಾರ ಮಾಡ್ತೀವಿ.
1: ಕೇಳಿ ಮೇಡಮ್, ಅದು ಬರೇ 3.5 ನಿಮಿಷ ಇದೆ. ಈ ಗಾಯಕಿ ಇದಾರಲ್ಲ ನಮ್ ದಾವಣಗೆರೆ ಶ್ರುತಿ ಅಂತ, ಅವ್ರು ಶ್ರುತಿ ಪ್ರಹ್ಲಾದ್ ಆಗಿದ್ದಾರೆ. ಪ್ರಹ್ಲಾದ್ ಅಂದ್ರೆ ಕಲಬುರ್ಗಿ ಅವರು, ಈಗ ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ಬೇಕು ಮೇಡಮ್. ಮೋಸ್ಟ್ಲಿ ಶ್ರುತಿ ಪ್ರಹ್ಲಾದ್ ಯಾರು ಕೇಳ್ತಾರ ಅವ್ರು ಖಂಡಿತ ಕೇಳೋ ಚಾನ್ಸಸ್. ಈ ಶೋದ ಮೇಡಮ್, ಇದು ಈ ಹಾಡಿನ ಈ ಗಾಯಕಿ ಇದಾರಲ್ಲ ಅವ್ರು ನನಗೆ ನಮ್ಮ ಅಂಗಡಿ ಮುಂದೆನೆ ಮುರುಘರಾಜೇಂದ್ರ ಇದರಲ್ಲಿ ಸಮಾರಂಭದಲ್ಲಿ ಚಿಕ್ಕ ಹುಡುಗಿ ಮೇಡಮ್ 7-8 ವರ್ಷ ಇರ್ಬೋದು ಹಾಕ್ತಿದ್ರು, ನಾನು ಅಂಗಡಿಯಲ್ಲಿ ನೋಡ್ತಾ ಇದ್ದೆ ಅವ್ರಿಗೆ. ಆಮೇಲೆ ಇದನ್ನ ಯಾರು ಮಾಡಿದ್ರೆ ನಮ್ಮ ವಿವಿಧ ಭಾರತಿ ಹೆಡ್ ಶಂಕರನಾರಾಯಣ್ ಸರ್ ಇದಲ್ಲ, ಅವ್ರ ಅಣ್ಣ ಇಲ್ಲಿ ದಾವಣಗೆರೆ ಅಣ್ಣ ಅತ್ತಿಗೆ ದಾವಣಗೆರೆ ಇದ್ರು ಮೇಡಮ್. ಅವರು ಒಳ್ಳೆ ಕವಿಗಳು, ಒಳ್ಳೆ ಸಾಹಿತಿಗಳು. ಅವರು ಸಮಾರಂಭ ಏರ್ಪಡಿಸ್ ಚಿಕ್ಕ ಚಿಕ್ಕ ಮಕ್ಕಳು ಟ್ಯಾಲೆಂಟ್ ಗಳಿಗೆಲ್ಲ ಪ್ರದರ್ಶನ ಮಾಡಿದ್ರು ನೋಡಿ. ಇವತ್ತಿಂದ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಈ ಹಾಡು ನನ್ಗೆ ಬಹಳ ಖುಷಿ. ಆಮೇಲೆ ಇದು ರಚನೆ ಮಾಡಿದವರು ಬರೋದ ಇದು ಬಳ್ಳಾರಿ ಇವ್ರು ಮೇಡಮ್,
0: ಬಸವರಾಜ್ ಬಳ್ಳಾರಿ
1: ಅಂತ. ಅವರು ಸಹ ನನಗೆ ಪರಿಚಯ ಮೇಡಮ್, ಅವ್ರು ನಮ್ ಜೊತೆ ಹಿಂದೆಲ್ಲ ಕ್ರಿಕೆಟ್ ಆಡ್ತಿದ್ರು, ಅವ್ರು ತುಂಬಾ ಒಳ್ಳೆ ಟ್ಯಾಲೆಂಟ್ ಐತ್ ಮೇಡಮ್ ಅವರು.
0: ಸಂತೋಷ ಉಮೇಶ್ ಅವರೇ, ನೀವು ನಿಮ್ಗೆ ಅಂದ್ರೆ ಕನ್ನಡದ ಬಗ್ಗೆ ಇರುವಂತಹ ಹಾಗೂ ಗಾಯಕರ ಬಗ್ಗೆ ಗಾಯನದ ಬಗ್ಗೆ ನೀವು ಕೊಟ್ಟಂತಹ ಮಾಹಿತಿಗಾಗಿ ಧನ್ಯವಾದಗಳು.
1: ಸಂಗೀತ ಕ್ರಿಕೆಟ್ ಪ್ರತಿಯೊಂದು ವಿಜಯದಿಂದ ಪ್ರೀತಿಸ್ತೀನಿ ಮೇಡಮ್. ಥ್ಯಾಂಕ್ ಯು, ನಮಸ್ಕಾರ.
0: ನಿಮ್ಮ ಕರೆಗಾಗಿ ಧನ್ಯವಾದಗಳು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
0: ರತ್ನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಶ್ರುತಿ ಪ್ರಹ್ಲಾದ ಅವರು. ಬಸವರಾಜ ಬಳ್ಳಾರಿ ಅವರ ಸಾಹಿತ್ಯಕ್ಕೆ ಸತೀಶ್ ಬಾಬು ಅವರ ಸಂಗೀತವಿದೆ.

0: ಈವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲದ ಅವಕಾಶವನ್ನು ಕೋರಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸುತ್ತಿದ್ದಾರೆ. ಸಭೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಾದಂತಹ ಇಟಲಿಯ ವರ್ಣಚಿತ್ರಕಾರ ಜಿಯಾಮ್ ಪೋಲೋ ಟೋಮಾಸೆಟ್ಟಿ ಅವರ ಕೃತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಮಹಾಭಾರತವನ್ನು ಆಧರಿಸಿದ 23 ವರ್ಣಚಿತ್ರಗಳ ಬಗ್ಗೆಯೂ ಕೊಂಡಾಡಿದ್ದಾರೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸಂಪುಟ ವಿಸ್ತರಣೆ ಮಾಡಲು ನಿರ್ಧರಿಸಿದೆ. ನಾಳೆಯೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಜನರು ಮೃತಪಟ್ಟಿದ್ದಾರೆ. ಪ್ರವಾಹದಿಂದಾಗಿ ಹಲವರು ನಾಪತ್ತೆಯಾಗಿದ್ದಾರೆ. ಹುನಾನ್, ಹುಬೈ ಮತ್ತು ಕುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾದ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ

ಕಾರ್ಯತಂತ್ರದ ಸಹಕಾರ ಮತ್ತು ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ ತಿಂಗಳು ಫ್ರಾನ್ಸ್ನಲ್ಲಿ ನಡೆಯಲಿರುವಂತಹ G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಕೃತಕ ಬುದ್ದಿಮತ್ತೆ, ವ್ಯಾಪಾರ, ನಿರ್ಣಾಯಕ ಖನಿಜಗಳು, ಜಾಗತಿಕ ಭದ್ರತೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಭೋಪಾಲ್ನಲ್ಲಿ ನಡೆದಂತಹ 4ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಭಾರತದ 18 ವರ್ಷದ ಒಳಗಿನ ಮಹಿಳಾ ಹಾಕಿ ತಂಡ ಆಸ್ಟ್ರೇಲಿಯಾ ವಿರುದ್ದ 4-1 ಅಂತರದಿಂದ ಗೆಲುವನ್ನು ದಾಖಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಗೆ, ಸುದ್ದಿ ಮುಖ್ಯಾಂಶಗಳನ್ನು ಸಂಜೆ 5 ಗಂಟೆಗೆ ಕೇಳಲಿದ್ದೀರಿ.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
4: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

105.9 FM. ಸ್ನೇಹಿತರ ಕೇಳ್ತಾ ಇದ್ದೀರಾ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 1:09:51 ಸೆಕೆಂಡ್ಗಳು. 1:10 ಸರಿಯಾಗಿ ಕೇಳ್ತೀರಾ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ಧ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರ್ಯ

0: ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯು ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟನ ನಡುವೆಯೂ ಭಾರತ ಪ್ರಸಕ್ತ ವರ್ಷ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತಾನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧು ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣ ಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮೊಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ಧ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: 92.9 FM ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕೇಳುಗರೆ, ರೇಡಿಯೋ ಸಮಯವಾಗಿದೆ 1:20:41. ಪ್ರತಿದಿನ 1:20 ಕೇಳಿ ಬರಲಿದೆ, ಮೂಡಿ ಬರಲಿದೆ ನಿಮ್ಮಿಷ್ಟದ ಗೇಮ್ ಶೋ ಕಾರ್ಯಕ್ರಮ. ಇಂದು ಬುಧವಾರ ನಮ್ಮ ನಿಮ್ಮ ನಡುವಿನ ಪದಗಳ ಅನುಬಂಧ ಪದಬಂಧ. ಇಂದಿನ ಪದಬಂಧ ಗೇಮ್ ಶೋ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯವಾಗಿದೆ. ಕಾರ್ಯಕ್ರಮವನ್ನ ಆರಂಭಿಸೋಣ ಈ ಒಂದು ಹಾಡಿನೊಂದಿಗೆ.

ನಮ್ಮ ಕೇಳುಗರ ಸಂದೇಶಗಳು ಹೇಳ್ತಾ ಇದ್ದಾವೆ, ಸದಾ ಒಂದು 20 ಮೊಬೈಲ್ ಹಿಡಿದು ಕೈಯಲ್ಲಿ ಸಿದ್ಧ ನಾವು ಪದಬಂಧವಾಡಲು ಅಂತ. ಹಾಗಿದ್ರೆ ಆ ಮೊಬೈಲ್ಗೆ ಒಂದು ವಾಟ್ಸಪ್ ಸಂಖ್ಯೆಯನ್ನ ನಾವು ನಿಮ್ಗೆ ತಿಳಿಸ್ಬೇಕಲ್ವಾ? ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಮೊದಲಿಗೆ ನೋಟ್ ಮಾಡ್ಕೊಳ್ಳಿ, 9483091029. 9483091029 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಸ್ನೇಹಿತರೆ, ನಮ್ಮ ಪದಬಂಧ ಕಾರ್ಯಕ್ರಮವನ್ನು ಇನ್ನು ಹೆಚ್ಚು ಕಾಯಿಸಲ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ನಾವು ಕೇಳ್ತಾ ಇರುವಂತಹ ಪದಕ್ಕೆ 3 ಅಕ್ಷರವಿದೆ. ನಾವು ಕೊಡ್ತಾ ಇರುವಂತಹ ಸುಳಿವು ಹರಡಿಕೊಂಡಿರುವ ಕಾವಲು. ಹರಡಿಕೊಂಡಿರುವ ಕಾವಲು ಏನನ್ನಬಹುದು? ನೀವು ನಿಮ್ಮ ಉತ್ತರವನ್ನು ವಾಟ್ಸಪ್ ಮೂಲಕ ಕಳಿಸಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಗೇಮ್ ಶೋ ಪದಬಂಧ.

ಕೇಳ್ತಾ ಇದ್ರ ಪದಬಂಧ. ಪದಬಂಧದ ಮೊದಲ ಪ್ರಶ್ನೆಯಾಗಿತ್ತು, ಹರಡಿಕೊಂಡಿರುವ ಕಾವಲು ಮೂರಕ್ಷರದ ಪದ. ಸರಿಯಾದ ಉತ್ತರವನ್ನು ಕಳಿಸಿದರೆ ರೇಖಾ ಯಲಹಂಕಿಂದ ಎನ್ ಕೃಷ್ಣಮೂರ್ತಿಯವರು ಹನುಮಂತನಗರ, ಬೀನಾ ವಸಂತಪುರ, ಚೇತನ್ ಹಾಗೆ ಪೂರ್ಣಿಮಾ ಮೇಸ್ತ್ರಿ ಅವರು ಜಯನಗರ ಧಾರವಾಡದಿಂದ, ಬೋಳನಮಕ್ಕಿ ಹೊನ್ನಾವರ ಗಜಾನನ ಭಟ್ ಅವರು, ಇನಾಮಂಗಲ ಎಸ್ಎಸ್ ಮುದಿಗೌಡ್ರ, ಸುಮಿತ್ರಾ ಮೂರ್ತಿಯವರು ಮಲ್ಲೇಶ್ವರದಿಂದ ಹಾಗೂ ಶಾಂತಿನಿ ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಗುರುರಾಜ ಸೋಮಿಯಾಜಿ ಅವರು ಜ್ಞಾನಭಾರತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗಿದ್ರೆ ಉತ್ತರವದು ಪಹರೆ, ಹರಡಿಕೊಂಡಿರುವ ಕಾವಲು ಪಹರೆ ಅನ್ನೋದು ಉತ್ತರವಾಗಿದೆ. ನಮ್ಮ ಮುಂದಿನ ಪ್ರಶ್ನೆಯನ್ನ ಹೇಳ್ತಾ ಇದ್ದೇವೆ ನೋಡಿ. ಕರ್ತವ್ಯ ಪಥದ ಹಿಂದಿನ ಹೆಸರು, ಇಂದಿನ ಕರ್ತವ್ಯ ಪಥದ ಹಿಂದಿನ ಹೆಸರು ನಾಲ್ಕು ಅಕ್ಷರದ ಪದ. ನಮಗೆ ವಾಟ್ಸಪ್ ಮೂಲಕ ಕಳಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತಾ ಇದ್ದೇವೆ, 9483091091. 9483091029.

ಸ್ನೇಹಿತರೆ, ಕೇಳ್ತಾ ಇದ್ರ ಪದಬಂಧ ಕಾರ್ಯಕ್ರಮ. ನಾವು ಕೇಳಿದಂತಹ ಪ್ರಶ್ನೆ, ಇಂದಿನ ಕರ್ತವ್ಯ ಪದದ ಹಿಂದಿನ ಹೆಸರೇನು? ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ ಅವರು, ವರಲಕ್ಷ್ಮಿ ಪೀಣ್ಯ, ಉಮೇಶ್ ಸಂಗೇಶ್ವರ್, ಕೆ ಮಂಜು, ಗೀತಾ ಜೋಶಿ ಕಲಬುರಗಿಯಿಂದ, ರಾಜ್ಕುಮಾರ್ ಕಾತರಿಕೆ ಅವರು ಕೆಎಚ್ಪಿ ಕಾಲೋನಿ ಹರಿಹರದಿಂದ, ಹಾಗೆ ಚನ್ನಗೌಡ ಮಾಕನೂರ ಅವರು ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಕೆಲವೊಬ್ರು ಕರ್ತವ್ಯದ ಸಮಾನಾರ್ಥ ಪದಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ಕೇಳಿದಂತಹ ಪ್ರಶ್ನೆ, ಯಾವ ನವದೆಹಲಿಯಲ್ಲಿನ ಕರ್ತವ್ಯ ಪಥವನ್ನ ಗುರುತಿಸಿ ಹೇಳಿದ್ದು? ನವದೆಹಲಿಯಲ್ಲಿ ಇರುವಂತಹ ರಾಷ್ಟ್ರಪತಿ ಭವನ ಮುಂಭಾಗದ ಕರ್ತವ್ಯ ಪಥ ಅಂತ ಹೇಳುವಂತ ಈಗ ಹೆಸರಿಸಲಾಗಿರುವ ಆ ಒಂದು ಮಹಾ ಮಾರ್ಗಕ್ಕೆ ಹಿಂದೆ ರಾಜಪಥ ಅಂತ ಕರೀತಾ ಇದ್ವಿ. ಸರಿಯಾದ ಉತ್ತರ ರಾಜಪಥ. ಸರಿಯಾದ ಉತ್ತರವನ್ನ ಕೊಟ್ಟಿರುವಂತ ಇನ್ನ ಇತರರು ಯಾರಿದ್ದಾರೆ ಅಂತ ನೋಡೋದಾದ್ರೆ, ಗುರುರಾಜ ಸೋಮಯಾಜಿಯವರು ಹೇಳ್ತಾ ಇದ್ದಾರೆ ರಾಜಪಥ ಅಂತ. ನಮ್ಮ ಈವರೆಗೆ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ಪ್ರಶ್ನೆಯಾಗಿದೆ, ಗಾನ, ಜ್ಞಾನ, ಗಹನ, ವ್ಯಾಖ್ಯಾನ. ಮತ್ತೊಮ್ಮೆ ಕೇಳಿ, ಗಾನ, ಜ್ಞಾನ, ಗಹನ, ವ್ಯಾಖ್ಯಾನ. ಇದೊಂದು ಕಾವ್ಯ ವಾಚನ ಪ್ರಕಾರ. ಮೂರಕ್ಷರದ ಪದವನ್ನು ವಾಟ್ಸಪ್ ಮೂಲಕ ಕಳಿಸಿ.

ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಗಾನ, ಜ್ಞಾನ, ಗಹನ, ವ್ಯಾಖ್ಯಾನ, ಇದೊಂದು ಕಾವ್ಯ ವಾಚನ ಪ್ರಕಾರ, ಮೂರು ಅಕ್ಷರದ ಪದ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಮಧ್ಯಾಹ್ನದ ಗೇಮ್ ಶೋ ಪದಬಂಧ ಕಾರ್ಯಕ್ರಮ. ನಮ್ಮ ಪ್ರಶ್ನೆಯಾಗಿತ್ತು, ಗಾನ ಜ್ಞಾನ ಗಹನ ವ್ಯಾಖ್ಯಾನ ಇದೊಂದು ಕಾವ್ಯ ವಾಚನ ಪ್ರಕಾರ, ಹಾಗಿದ್ರೆ ಯಾವುದು ಅಂತ. ಸರಿಯಾದ ಉತ್ತರ ನಮಗೆ ಗೊತ್ತು ಅಂತ ಹೇಳ್ತಿದ್ದಾರೆ ಬಿ ಎನ್ ಭರತ್ ಭರತ್ನಗರದಿಂದ, ಭಾಗ್ಯರಾಮಣ್ಣ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪ್ರಸನ್ನ ಯಲಹಂಕಯಿಂದ, ಮಾಧವಿ ಪ್ರಸಾದ್ ತಿಂಡ್ಲು ಲಲಿತಮಣಿ ಕಳಸಾಯಿಂದ, ಹಾಗೂ ಮೋನಿಕಾ ಹಾಸನ್ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಹಾಗೂ ಗಮಕ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ರು, ಹಾಗೂ ವಿಜೇಂದ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನ ಗುರುತಿಸ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದಿದೆ ಸರಿಯಾದ ಉತ್ತರವದು ಗಮಕ. ಗಮಕ ಎನ್ನುವಂತಹ ಒಂದು ಮಾದರಿಯಲ್ಲಿ ನಾವು ಮಹಾಕಾವ್ಯಗಳಿಗೆ ಬಳಸ್ತೇವೆ, ಕಾವ್ಯವನ್ನ ಓದ್ತೇವೆ, ಆನಂತರ ಅದರ ಅರ್ಥ ವ್ಯಾಖ್ಯಾನವನ್ನ ಹೇಳ್ತೇವೆ. ಹಾಗೆ ಸರಿಯಾದ ಉತ್ತರ ಬಂದಿದೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೂ ಸುಮಿತ್ರಾ ಅವರು ಮಲ್ಲೇಶ್ವರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎಚ್ ಎಂ ಟಿ ಬಡಾವಣೆಯಿಂದ ಮಾನಸ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸಮಯವಾಗಿದೆ 1:41:54. ಪದಬಂಧದ ನಾಲ್ಕನೇ ಪದಕ್ಕೆ ತಾವೆಲ್ಲರೂ ಸಿದ್ಧರಾಗಿದ್ದೀರಾ ಅಂತ ಭಾವಿಸ್ತೀನಿ. ಪದಬಂಧದ ನಾಲ್ಕನೇ ಪದ ಹೀಗಿದೆ, ಶುಭ್ರತೆಗೆ ಆಪ್ಯಾಯಮಾನವಾದ ಉಪಮೆ, ಶುಭ್ರತೆಗೆ ಆಪ್ಯಾಯಮಾನವಾದ ಉಪಮೆ ಆಟಿಕೆಯೊಂದಿಗೆ ಕುಳಿತಿದೆ. ಯಾವುದದು? ಮೂರಕ್ಷರದ ಪದ. ಶುಭ್ರತೆಗೆ ಆಪ್ಯಾಯಮಾನವಾದ ಉಪಮೆ ಆಟಿಕೆಯೊಂದಿಗೆ ಕುಳಿತಿದೆ. ಉತ್ತರವನ್ನ ವಾಟ್ಸಪ್ ಮೂಲಕ ಕಳಿಸಿ 9483091209.

ಕೇಳುವರೆ, ನಮ್ಮ ನಾಲ್ಕನೇ ಪದದ ಸುಳಿವನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಕೇಳಿಸ್ಕೊಳ್ಳಿ. ಶುಭ್ರತೆಗೆ ಅಪ್ಯಾಯಮಾನವಾದ ಉಪಮೆ ಆಟಿಕೆಯೊಂದಿಗೆ ಕುಳಿತಿದೆ. ಮೂರು ಅಕ್ಷರದ ಪದ.

ಸ್ನೇಹಿತರೆ, ಪದಬಂಧ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಾವು ನಾಲ್ಕನೇ ಪ್ರಶ್ನೆಯನ್ನ ಕೇಳಿದ್ವಿ. ಶುಭ್ರತೆಗೆ ಅಪ್ಯಾಯಮಾನವಾದ ಉಪಮೆ ಆಟಿಕೆಯೊಂದಿಗೆ ಕುಳಿತಿದೆ ಅಂತ. ಆ ಆಟಿಕೆಯೊಂದಿಗೆ ಕುಳಿತಂತಹ ಉಪಮೆ ಯಾವುದು ಅಂತ ಗುರುತಿಸುವಲ್ಲಿ ಬಹಳಷ್ಟು ಜನ ಹೇಳ್ತಾ ಇದ್ದೀರಾ. ಆಕಾಶ, ಛಂದಸ್ಸು, ಬಿಳುಪು, ಅರಗು, ಈ ರೀತಿ ಎಲ್ಲ

ಊಹೆ ಮಾಡ್ತಾ ಇದ್ದೀರಾ. ನಮ್ಮ ಮುಖ್ಯವಾದ ಸುಳಿವೆ ಆಗಿತ್ತು ಆಟಿಕೆ ಅನ್ನೋದು. ಸರಿಯಾದ ಉತ್ತರವನ್ನ ಗುರುತಿಸಿದ್ದಾರೆ ವಿ ಎನ್ ಭರತ್ ಅವರು ಭರತ್ ನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೂ ಸರಿಯಾದ ಉತ್ತರ ಸ್ಫಟಿಕ ಅಂತ ಹೇಳ್ತಾ ಇದ್ದಾರೆ ರೇಖಾ ಯಲಹಂಕರಿಂದ. ಉತ್ತರ ಸ್ಫಟಿಕ ಅನ್ನೋದಾಗಿತ್ತು. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆ.

ಸಮಯ 1:48 ಇದೀಗ ಬರೋಣ ಇಂದಿನ ಪದಬಂಧದ 5ನೇ ಪದ ಹಾಗೂ ಕೊನೆಯ ಪದಬಂಧದ ಸುಳಿವು. ಈ ಪದಬಂಧದ ಕೊನೆಯ ಸುಳಿವು ಅಂತ ಹೇಳೋಣ. ನಮ್ಮ ಸುಳಿವು ಹೀಗಿದೆ, ಪದದ ಅಕ್ಷರಗಳು ಮೂರು, ಮೂರುವರೆ ಅಂತ ಭಾವಿಸಬಹುದಾ? ಒಂದು ಒತ್ತಕ್ಷರ ಇದೆ. ಸಂಘಟಿತರ ನಡುವಿನ ಜಗಳ ತಿರುಗಿ ಬಿದ್ದಿದೆ. ಸಂಘಟಿತರ ನಡುವಿನ ಜಗಳ ತಿರುಗಿ ಬಿದ್ದಿದೆ, ಮೂರಕ್ಷರದ ಪದ. ನಮ್ಮ ವಾಟ್ಸಪ್ ಸಂಖ್ಯೆ 9483091209.

ಸಾಯಂಕಾಲಕ್ಕೆ ಪ್ರೀತಿ ಚಂದ ಅಂತ ಈ ಹಾಡು ಹೇಳೋದಾದ್ರೆ, ಮಧ್ಯಾಹ್ನಕ್ಕೆ ಗೇಮ್ ಶೋನೇ ಚಂದ ಅಂತ ನಾವು ಹೇಳ್ತೀವಿ. ಕೇಳ್ತಾ ಇದ್ದೀರಾ ಪದಬಂಧ. ಪದಬಂಧದ ಐದನೇ ನಮ್ಮ ಸುಳಿವಾಗಿತ್ತು, ಸಂಘಟಿತರ ನಡುವಿನ ಜಗಳ ತಿರುಗಿ ಬಿದ್ದಿದೆ, ಮೂರು ಅಕ್ಷರದ ಪದ. ಸರಿಯಾದ ಉತ್ತರವನ್ನು ಬಹಳಷ್ಟು ಸಂದೇಶಗಳು ಬಂದಿದೆ, ಗುರುತಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದೀರಾ. ಅದರಲ್ಲಿ ಬಹು ಉತ್ತರಗಳು ಸರಿಯಾಗಿ ಕೂಡ ಇದೆ. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ಉದಯ ಕರ್ಕೇರ ಉಡುಪಿಯಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿಯಿಂದ, ಹಾಗೆ ಬಾಬು ಅವರು ಮಾ ವಡಿಗೇನಹಳ್ಳಿಯಿಂದ, ಜಗದೀಶ್ ಮೂಗನಾಯಕನ ಕೋಟೆ, ಪ್ರವೀಣ್ ಹೊಸಕೋಟೆಯಿಂದ, ಹಾಗೂ ಶ್ರೀಮಲ್ಲಗೌಡ ನೇಮಣ್ಣ ಅವರು ತೇರದಾಳದಿಂದ, ಹಾಗೆಯೇ ರಾಘವೇಂದ್ರ ಅವರು ಗೋಕರ್ಣದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಎಂ ಈಶಣ್ಣ ಅವರು ಮುತ್ತಿಗಾರನಹಳ್ಳಿಯಿಂದ, ಮಂಜುನಾಥ್ ಜೆಸಿ ಆರುಂಡಿ ಗ್ರಾಮದಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ, ಕೊಡಲಿಕ್ಕೆ ಪ್ರಯತ್ನಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಐದು ಪದಗಳನ್ನ ನೀವು ಕೇಳಿದ್ರಿ, ಒಂದು ಪಹರೆ, ಎರಡನೆಯದು ರಾಜಪಥ, ಮೂರನೆಯದು ಗಮಕ, ನಾಲ್ಕನೆಯದು ಸ್ಫಟಿಕ, ಐದನೆಯದು ಸಂಘರ್ಷ. ಉತ್ತರ ಈಗ ನೀವು ಕೇಳಿದಂತಹ ಆ ಪ್ರಶ್ನೆಗೆ ಅದೇ ಉತ್ತರವಾಗಿದೆ, ಸಂಘರ್ಷ. ಈ ಐದು ಆ ಸಂಘರ್ಷ ಪದದಲ್ಲಿ ತಿರುಗಿ ಬಿದ್ದಿದೆ ಅಂತ ಹೇಳಲಾಗಿತ್ತು. ಹಾಗಾಗಿ ಋಷ ಆ ಒಂದು ಅರ್ಕ ಓದ್ತಿರುವಂತಹ ಶವನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಬರುವಂತಹ ಆ ಒಂದು ಪದ ಇದೆಯಲ್ಲ, ಆ ಐದು ಅಕ್ಷರದ ಪದವನ್ನ ಮಹಾಪದ ಅಂತ ಹೇಳ್ತಾ ಇದ್ದೇವೆ. ಆ ಮಹಾಪದ ಆಗಿದೆ ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂತ ಬಹಳಷ್ಟು ಜನ ಗುರುತಿಸಿದ್ದೀರಾ, ಜಗದಾಂಬಿಕ ಅವರು ಗುರುತಿಸಿದ್ದಾರೆ, ಹಾಗೆಯೇ ಧನ್ಪಾಲ್ ಅವರು ಸಕಲೇಶ್ಪುರದಿಂದ ಸರಿಯಾದ ಉತ್ತರವನ್ನ ಗುರುತಿಸಿದ್ದಾರೆ, ಎನ್ ಕೃಷ್ಣಮೂರ್ತಿಯವರು ಹನುಮಂತನಗರದಿಂದ ಪರಾಗಸ್ಪರ್ಶ ಎನ್ನುವಂತಹ ಆ ಒಂದು ಮಹಾಪದವನ್ನ ಗುರುತಿಸಿದ್ದಾರೆ. ಪದಬಂಧದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಸರಿಯಾದ ಉತ್ತರಕ್ಕೆ ಪ್ರಯತ್ನಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಇಂದು ಜೇನು ನೊಣಗಳ ದಿನ ಅಲ್ಲ, ಹಾಗಾಗಿ ಆ ಜೇನು ನೊಣಗಳನ್ನ ಒಂದು ಸಲ ನೆನೆಸ್ಕೊಂಡಿದ ತಕ್ಷಣ ನಮಗೆ ಅನಿಸಿದ್ದು, ಅವುಗಳು ಮಾಡುವಂತಹ ಆ ಪರಾಗಸ್ಪರ್ಶ ಪ್ರಕ್ರಿಯೆಯಿಂದ ಆಗುವಂತಹ ಸಂತತಿಯ ಬೆಳವಣಿಗೆ, ಸಸ್ಯ ಸಂತತಿಯ ಬೆಳವಣಿಗೆ ಅದು. ಹಾಗಾಗಿ ಈ ಒಂದು ಪದವನ್ನ ಈ ದಿನ ನಾವು ಇಂದಿನ ಪದಬಂಧ ಕಾರ್ಯಕ್ರಮದಲ್ಲಿ ಒಟ್ಟು ಮಾಡಿ ಒಂದು ಆಟವನ್ನ ಆಡಿದ್ವಿ.

ಸ್ನೇಹಿತರೆ, ಇನ್ನೇನು 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಸರಿಯಾಗಿ ನೀವು ಕೇಳ್ತೀರಾ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಆನಂತರ 2:15 ಸ್ಪಂದನ ನಮ್ಮ ನಿಮ್ಮ ಮಾತು, ಹಾಗೂ 2:30 ಪ್ರದೇಶ ಸಮಾಚಾರ, 2:40 ಚಿತ್ರತಾಣ. ಈವರೆಗೆ ಪದಬಂಧ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೊಡನಿದ್ದಂಥ ರೇಡಿಯೋ ಗೆಳತಿ ನಾನು ಎನ್ ರತ್ನಾ ರಮೇಶ್.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ.
2: ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ ಯು ಪಿ ಐ ನಿಂದ
1: ತಗೊಳ್ಳಿ. ಅರೆ ಯು ಪಿ ಐ ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಕೆಳಗರ ರೇಡಿಯೋ ಸಮಯವಾಗಿದೆ 2:15:44. ಇದೀಗ ಕೇಳೋಣ ವಿಶೇಷ ಕಾರ್ಯಕ್ರಮ ಸ್ಪಂದನ.
4: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಕೋಲಾರ್ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
5: ಡಿಕೆ ಸುಮತಿ. ಆತ್ಮೀಯ ಕೇಳುಗರೇ, ಸ್ವಾಗತ ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ. ಏನ್ ಕೃಷ್ಣಪ್ಪ, ಏನೋ ಬಹಳ ಮೊಬೈಲ್ ನೋಡ್ತಾ, ಏನೋ ನಿಮಗ್ ನೀವೇ ನಕ್ಕೊಳ್ತಾ ಕೂತಿದ್ದೀರಲ್ಲ, ಏನ್ ಸಮಾಚಾರ ಅಂತ.
4: ಒಂದು ಜೋಕನ್ನ ನೋಡಿದ್ದೀನಿ ನಾನು, ಒಂದು ಹಾಸ್ಯ. ಹಾಸ್ಯ ಈ ತರ ಇದೆ ನೋಡಿ. ಸ್ಕೂಲಲ್ಲಿ ಮಾಸ್ಟರ್ ಮಕ್ಕಳಿಗೆ ಹೇಳ್ತಾ ಇರ್ತಾನಂತೆ, ಏನಯ್ಯ ಯಾವಾಗ ನೋಡಿದ್ರು ನೀನು ಅಳ್ತಾ ಇರ್ತೀಯ, ಇವತ್ ನೋಡಿದ್ರೆ ಗೊಳ ಅಂತ ಏನ್ ಕಣ್ಣಲ್ಲೇ ನೀರ್ ಬರ್ತಾ ಇದೆಲ್ಲ, ಕಣ್ಣಲ್ಲಿ ನೀರೇ ಬರ್ತಾ ಇದೆಲ್ಲ, ಗೊಳ ಅಂತ ಅಳ್ತಾ ಇದ್ದೀ, ಏನ್ ಸಮಾಚಾರ ಅಂತ. ಸರ್ ನೀವೇ ನಗು ನಗು ಅಂತ ಹೇಳ್ತೀರಿ. ಹೌದು ಸರ್, ನಾನು ನಗ್ಬೇಕು. ಸರಿ, ಮತ್ತೆ ನಗ್ಬೇಕ, ಯಾಕೆ ಅಳ್ತಾ ಇದೀಯಾ ಅಂತ. ಏನಿಲ್ಲ ಸರ್, ಮನೆಯಲ್ಲಿ ನಮ್ಮಅಪ್ಪ ಇವತ್ತು ಗೋಡೆಗೊಂದು ಆಣೆ ಹೊಡಿತಿದ್ರು ಸರ್, ಸುತ್ತಿಗೆ ತಗೊಂಡು. ಆಯ್ತಯ್ಯ, ಹೊಡೆದ್ರೆ ಅವ್ರು ಹೊಡಿದ್ರು, ನಿನ್ಗೇನಾಯ್ತು, ನೀನ್ ನಗ್ಬೇಕಯ್ಯ, ನೀನ್ ನಗ್ಬೇಕು ಅಂತಾನೆ. ಸರ್ ಅವ್ರು ಹೊಡಿತಾ ಹೊಡಿತಾ ಆ ಸುತ್ತಿಗೆ ಜಾರಿ ಅವ್ರ ಕೈಗೆ ಬಿತ್ತು ಸರ್. ಅವ್ರ ಕೈಗೆ ಬಿದ್ರೆ ನಿನ್ಗೇನಯ್ಯ, ನೀನ್ ನಗ್ಬೇಕಯ್ಯ, ನಗ್ಬೇಕು ಅಂತಾರೆ. ಸರ್ ನಕ್ಕಿದೆ ಸರ್, ಅದಕ್ಕೆ ಇವಾಗ ಅಳ್ತಾ ಇದೀನಿ ಅಂತ.
5: ಸುತ್ತಿ ಕಾಲ್ ಮೇಲೆ ಬಿದ್ರೆ ನೀನ್ ನಕ್ತಿಯ ಅಂತ
4: ನಾಲ್ಕು ಬಾರಿಸಿದ್ದಾರೆ ತಂದೆ.
5: ಸುತ್ತಿ ಈ ಕಡೆ ತಿರುಗಿದೆ.
4: ಹೌದು, ಅದಕ್ಕಾಗಿ ಅಳ್ತಾ ಇದೀನಿ ಅಂತ. ಅಂದ್ರೆ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ಒಂದು ನಗೆಯ ಒಂದು ಸಂದರ್ಭವನ್ನ ನಾವು ನೋಡಬಹುದು.
5: ನಗು ನಗುತ್ತಾ ನಲಿ ಏನೇ ಆಗಲಿ ಅಂತ ಹೇಳಿದ್ರೆ, ಯಾರೋ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ದುಃಖದ ಸನ್ನಿವೇಶ ಇದ್ರೆ ನಾವು ನಗಬೇಕು ಅಂತಲ್ಲ, ಅದು ಆ ಸ್ಪಿರಿಟ್ ಅಂತ ಏನಿದೆ, ಯಾವುದೇ ಗೀತೆಗಳು ಆಗಿರ್ಬಹುದು ಅಥವಾ ಯಾವುದೇ ಹೇಳಿಕೆಗಳಾಗಿರ್ಬಹುದು,

0: ನಾವು ಅದರ ಒಂದು ಅಂತರ್ಯ ಏನು ಅದನ್ನ ನಾವು ತಗೊಳ್ಬೇಕು ಅನ್ನೋದು.
1: ನೋಡಿ, ಈಗ ನಗುಮುಖ ಇರೋರು, ನಗ್ನಗ್ತ ಮಾತಾಡೋರು ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯವಾಗಿರ್ತಾರೆ. ಅವರು ಏನು ಈ ಖಿನ್ನತೆ ಇದಕ್ಕೆಲ್ಲ ಅವ್ರ ಹತ್ರ ಆಸ್ಪದ ಕಡಿಮೆ, ಏನಂತೀರ ನೀವು?
0: ಹೌದು ಹೌದು, ಯಾವಾಗ್ಲೂ ಏನೋ ಒಬ್ರೇ ಇರೋದು, ಏನೋ ಗೊಳಾಡ್ಕೊಂಡಿರೋದು, ಎಲ್ಲಾದ್ರಲ್ಲೂ ತಪ್ಪಕಂಡಿಡಿಯೋದು,
1: ಏನೋ
0: ಕಿರಿಕಿರಿ ಮಾಡೋದು, ಏನೋ ಕಳ್ಕೊಂಡಂಗಿರೋದು, ಇದು ಮಾಡಿದ್ರೆ ಅವರಿಗೆ ಅವರೊಳಗಡೆ ಅವರೇ ಅಸಂತೃಪ್ತರಾಗಿ ಇರ್ತಾರೆ ಅಲ್ವಾ?
1: ಹೌದು.
0: ಒಟ್ಟಲ್ಲಿ ಕೃಷ್ಣಪ್ಪ, ಯಾವಾಗ್ಲೂ ನಗಬೇಕು ಅಳಬಾರದು ಅನ್ನೋದು ಒಂದು ತಾತ್ಪರ್ಯ.
1: ಹೌದು ಹೌದು,
0: ನಗಬೇಕು ಅಂದ್ರೆ ಅಂತರಂಗದಿಂದ ನಾವು ಶುದ್ಧವಾಗಿರ್ಬೇಕು, ನಮ್ಮ ನಗು ಚೆನ್ನಾಗಿ ಹೊರಹೊಮ್ಮಬೇಕು ಅಂತ,
1: ಬೇರೆಯವ್ರನ್ನ ಕೂಡ ನಗಿಸೋ ತರ ಇರಬೇಕು
0: ಅಂತ ಅಲ್ವಾ? ಈಗ ಹಾಗೆ ಒಂದು ಒಳ್ಳೆಯ ಹಾಡು ಕೇಳಿದ್ರೆ
1: ಖಂಡಿತ

0: ಸ್ಪಂದನ ಕಾರ್ಯಕ್ರಮಕ್ಕೆ ಎಷ್ಟು ದೊಡ್ಡ ರೆಸ್ಪಾನ್ಸ್ ಇದೆ ಅಲ್ವಾ ಕೃಷ್ಣಪ್ಪ?
1: ನಿಜ ಸುಮತೆ ಅವರೇ, ಸುಮಾರು ಮೇಲ್ಗಳು ನಮಗೆ ಏನು ಬರ್ತಾ ಇದಾವೆ, ಜೊತೆಗೆ ಕೆಲವೊಂದು ಪತ್ರಗಳು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ತಿದ್ದಾರೆ.
0: ಹೌದು,
1: ಈಗ ಒಂದೊಂದಾಗಿ ಓದ್ತಾ ಹೋಗೋಣ. ಏನವರ ಒಂದು ಸಲಹೆ ಸೂಚನೆ ಪ್ರಶ್ನೆ ಮೂರು ದುಮ್ಮಾನ ಏನೇನಿದೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ.
0: ಮಲ್ಲೇಶ್ವರದ ವೀರೇಶ್ ಅನ್ನೋರು ಪತ್ರ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ಪತ್ರ ಬರೆಯೋದಕ್ಕೆ ನಮಗೆ ಇವಾಗ ಆಸ್ಪದಗಳೇ ಕಡಿಮೆ ಆಗ್ಬಿಟ್ಟಿದೆ, ಅಂಥದ್ರಲ್ಲಿ ನೀವು ಪತ್ರಗಳನ್ನ ಗಮನಿಸ್ತೀನಿ ಅಂತ ಹೇಳಿದ್ರಿಂದ ಗಮನಿಸ್ತೀರೋ ಇಲ್ವೋ ನೋಡೋಣ ಅಂತ ನಾನು ಈ ಪತ್ರ ಬರೀತಾ ಇದ್ದೀನಿ.
1: ಚೆಕ್ ಮಾಡಕ್ಕೆ?
0: ಹೌದು ನೋಡಿ, ನಾನು ಆಗಾಗ ವಿವಿಧ ಭಾರತಿ ಕೇಳ್ತೀನಿ. ಈ ವಿವಿಧ ಭಾರತಿಯಲ್ಲಿ ಮೂಡಿ ಬರುವ ಕಾರ್ಯಕ್ರಮಗಳು ನನಗೆ ಇಷ್ಟ ಆಗುತ್ತೆ. ಮೊದಲು ನಂದನಾ ಕಾರ್ಯಕ್ರಮ ಬರ್ತಾ ಇತ್ತು, ಮಿಶ್ರ ಮಾಧುರ್ಯ ಕಾರ್ಯಕ್ರಮ ಬರ್ತಾ ಇತ್ತು,
1: ಬೃಂದಾವನ ಬರ್ತಾ ಇತ್ತು.
0: ಹೌದು, ಅದನ್ನೆಲ್ಲ ನಾನು ತಪ್ಪದೇ ಕೇಳ್ತಾ ಇದ್ದೆ. ಈಚಿನ ದಿನಗಳಲ್ಲಿ ನಾನು ಕೇಳೋದು ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಪತ್ರ ಬರೆಯುವ ಒಂದು ಹುಮ್ಮಸ್ಸಿನಿಂದ ನಾನು ಪತ್ರ ಬರೆದಿದ್ದೀನಿ ಅಂತ ಹೇಳ್ತಾರೆ.
1: ನೋಡಿ, ಅವ್ರ ಹುಮ್ಮಸ್ಸನ್ನು ಮೆಚ್ಚಲೇಬೇಕು. ನೋಡಿ, ಈಗ ಪತ್ರ ತರಬೇಕಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಬೇರೆ ಎಲ್ಲ ಸಿಗಲ್ಲ. ಈಗಿನ ಕಾಲ ಎಲ್ಲ ಬದಲಾಗಿದೆ. ತಕೊಂಡ್ ಬರಬೇಕು, ಅದನ್ನು ಬರೀಬೇಕು, ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಆ ಒಂದು ಏನು ಅಲ್ಲಿರುವಂತಹ ಒಂದು ಏನು ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕಿದ್ರೆ ಮಾತ್ರ ನಮ್ಗೆ ತಲುಪಲಿಕ್ಕೆ ಸಾಧ್ಯ. ಈಗ ಎರಡು ಸಲ ಪೋಸ್ಟ್ ಆಫೀಸ್ಗೆ ಹೋಗಿ ಬರುವಂತದ್ದು ಈಗ ಪತ್ರ ನಮ್ಗೆ ತಲುಪಬೇಕಂದ್ರೆ. ಆದ್ರೂ ಇವರ ಒಂದು ಆಸಕ್ತಿಗೆ ಹುಮ್ಮಸ್ಸಿಗೆ ನಾವು ಇವರಿಗೆ ಧನ್ಯವಾದವನ್ನು ತಿಳಿಸೋಣ
0: ಅಲ್ವಾ?
1: ಖಂಡಿತ.
0: ಆಮೇಲೆ ಇನ್ನೂ ಒಬ್ರು ಪತ್ರ ಬರೆದಿದ್ದಾರೆ. ಇವರು ಬೆಂಗಳೂರಿನ ಯಾವ ಏರಿಯಾ ಅಂತ ಹಾಕಿಲ್ಲ, ಬೆಂಗಳೂರು ಅಂತ ಅಷ್ಟೇ ಹಾಕಿದ್ದಾರೆ. ರಾಜೇಶ್ವರಿ ಅಂತ ಇವರ ಹೆಸರು. ಇವರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಫೋನ್ ಇನ್ ಕಾರ್ಯಕ್ರಮದ ವೇಳೆ ನಾನು ಅಡಿಗೆ ಮಾಡ್ತಾ ಮನೆಯಲ್ಲಿ ಕೇಳ್ತಾ ಇರ್ತೀನಿ, ಆದ್ರೆ ನನಗೆ ಒಂದು ಸಮಸ್ಯೆ ಏನಾಗುತ್ತಪ್ಪ ಅಂತಂದ್ರೆ, ನೀವು ಮಾತನಾಡೋದೇ ಜಾಸ್ತಿ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಕೆಲವರು ಕೇಳುಗರು ಹೇಳ್ತಾ ಇರ್ತಾರೆ, ಯಾ ನಾನು ಕರೆ ಮಾಡಿದೀನಿ, ನನ್ನ ಹಾಡನ್ನ ಹಾಕ್ಲಿಲ್ಲ ಅಥವಾ ಹಾಕಿದ್ರಿ, ಈ ರೀತಿ ವಾದ ವಿವಾದಗಳೇ ಹೆಚ್ಚಾಗ್ಬಿಡುತ್ತೆ ಫೋನ್ ಇನ್ ನಲ್ಲಿ, ಅದನ್ನೆಲ್ಲ ನೀವು ನಮಗೆ ಯಾಕೆ ಕೇಳಿಸ್ತೀರಿ? ನೀವು ಸುಮ್ನೆ ಯಾರು ಯಾವ ಹಾಡು ಇಷ್ಟಪಡ್ತಾರೋ ಆ ಹಾಡನ್ನ ಪ್ರಸಾರ ಮಾಡಬಹುದಲ್ಲ. ನಮಗೆ ನಾವು ಏನು ಫೋನು ಮಾಡಲ್ಲ, ಪತ್ರ ಬರೆಯಲ್ಲ, ಇಮೇಲ್ ಮಾಡಲ್ಲ, ಏನೂ ಇಲ್ಲ. ನಾವು ಸುಮ್ನೆ ಕಾರ್ಯಕ್ರಮಗಳನ್ನ ಕೇಳುವ ಒಬ್ಬ ಸಾಮಾನ್ಯ ಶ್ರೋತರು, ಆದ್ರೆ ತುಂಬಾ ಮಾತುಗಳು ಈ ರೀತಿ ದಿನಾಗ್ಲೂ ನೀವು ಒಂದು ನ್ಯಾಯ ತೀರ್ಮಾನದ ರೀತಿ ಕಾರ್ಯಕ್ರಮಗಳು ಬಂದಾಗ ನಮಗೆ ಈ ಕೇಳೋದಕ್ಕೆ ಬೇಜಾರಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ.
1: ಅವರ ಅಭಿಪ್ರಾಯ ಕರೆಕ್ಟ್ ಇದೆ. ಏನಾಗತ್ತಂದ್ರೆ, ನಾವು ಕೇಳುವರೊಂದಿಗೆ ಸಂಪರ್ಕ ಮಾಡಲೇಬೇಕಾಗತ್ತೆ. ಈ ತರ ಏನು ಫೋನ್ ಮಾಡಿದ್ದೇ ಮಾಡೋರು, ನಮ್ಗೆ ದಿನ ನಮ್ಮ ಹಾಡು ಹಾಕಿಲ್ಲ, ನಮ್ಮ ಒಂದು ಕರೆಗೆ ನೀವು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ, ನಮ್ಮ ಕೋರಿಕೆ ಚಿತ್ರಗೀತೆ ನೀವು ಹಾಕ್ಲಿಲ್ಲ, ನಾನು ಮೊನ್ನೆ ಫೋನ್ ಮಾಡಿದ್ದೆ, ನಿನ್ನೆ ಫೋನ್ ಮಾಡಿದ್ದೆ, ಕಳೆದ ವಾರ ಮಾಡಿದ್ದೆ, ಇದೆಲ್ಲ ಇರುತ್ತೆ. ಏನ್ ಇದಕ್ಕೆ ಒಂದು ಪರಿಹಾರ
0: ನೋಡಿ, ಈ ಮಾತು ನಮ್ಮ ರಾಜೇಶ್ವರಿ ಅವರು ಏನ್ ಹೇಳಿದಾರಲ್ಲ, ಈ ಮಾತು ಬಹುಶಃ ನಮ್ಮ ಮಲ್ಲೇಶ್ವರದ ಹರೀಶ್ ಅವರು ಒಂದು ಮೇಲ್ ಮಾಡಿದ್ದಾರೆ. ಹಾಗೆ ಅವರು ಆಗಾಗ ಕರೆ ಕೂಡ ಮಾಡಿ ನಮ್ಮ ಜೊತೆಗೆ ಮಾತಾಡ್ತಾ ಇರ್ತಾರೆ. ಹರೀಶ್ ಅವರು ಮೊನ್ನೆ ಕರೆ ಮಾಡಿದ್ರು. ಅವರು ಹೇಳಿದ್ರು, ನೋಡಿ ಈಗ ನಾನು ಕರೆ ಮಾಡಿದೆ, ನನ್ನ ಕರೆಯನ್ನ ನೀವು ಸ್ವೀಕರಿಸೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು ಅಲ್ಲಿ ಇದ್ದವರು. ಅದಾದ್ಮೇಲೆ ಪುನಃ ನಾನು ಕರೆ ಮಾಡಿದೆ, ನನ್ನ ಮೆಸೇಜ್ಗಳನ್ನು ತಗೊಳ್ಳಲ್ಲ, ನನ್ನ ಮತ್ತೆ ಕರೆ ಮಾಡಿದವರು ಸುಳ್ಳು ಹೆಸರುಗಳಲ್ಲಿ ನಾನು ಕರೆ ಮಾಡೇ ಇಲ್ಲ, ನನ್ನ ಹೆಸರು ಈಗ ಏನೋ ನಾನು ಗೋಪಾಲ ಅಂತ ಇಟ್ಕೊಳ್ಳಿ. ಆದ್ರೆ ನಾನೇನ್ ಮಾಡ್ತೀನಿ, ನಾನು ಗೋಪಾಲ ನಿನ್ನೆ ಕರೆ ಮಾಡಿದ್ದಾರೆ ಅಂತ ನಮಗ್ ಗೊತ್ತಾದ್ರೆ ನಾವು ಮತ್ತೆ ಯಾಕೆ ಮಾಡ್ತೀರಾ ಅಂತ ಹೇಳ್ತೀವಿ ಅನ್ಬಿಟ್ಟು ಅವ್ರು ಇನ್ನೇನೋ ಹೆಸರು ಹೇಳ್ತಾರೆ,
1: ರಾಮಪ್ಪ ಅಂತ ಹೇಳ್ತಾರೆ.
0: ಹೀಗೆ ಗೋಪಾಲ ಅವರು ರಾಮಪ್ಪ ಆಗ್ತಾರೆ ಒಂದ್ ದಿವಸ, ಇನ್ನೊಂದ್ ದಿವಸ ರಾಮಪ್ಪ ಕೃಷ್ಣಪ್ಪ ಆಗ್ತಾರೆ, ನಂದಗೋಪಾಲ ಆಗ್ತಾರೆ, ಯಾರ್ಯಾರು ಯಾವ್ಯಾವ್ದೋ ಹೆಸರುಗಳನ್ನ ಅದೇ ಅದೇ ಹೆಸರುಗಳಲ್ಲಿ ಬರುತ್ತೆ. ಇದನ್ನ ಇದು ತಪ್ಪಲ್ವಾ, ಇದು ತಪ್ಪು ಅಂತ ಅವರಿಗೆ ಹೇಳಬೇಕು, ನೀವು ಬ್ಲಾಕ್ ಮಾಡಬೇಕು, ಈ ರೀತಿ ಎಲ್ಲ ಪಾಪ ಬಹಳ ನೊಂದುಕೊಂಡು ನಮ್ಮ ಹರೀಶ್ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಹರೀಶ್ ಅವರಿಗೆ ಏನ್ ಹೇಳೋದಕ್ಕೆ ಸಾಧ್ಯ?
1: ನೋಡಿ, ಈ ಆಕಾಶವಾಣಿ ಅನ್ನೋದು ಎಲ್ಲರಿಗೂ ಒಂದು ಸಮಾನ ವೇದಿಕೆ. ಇಲ್ಲಿ ಎಲ್ಲರಿಗೂ ಪಾಲುದಾರಿಕೆ ಇರುತ್ತೆ, ಎಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬಹುದು, ಅವರ ಇಷ್ಟದ ಗೀತೆಗಳನ್ನ ನಮ್ಮ ಜೊತೆಗೆ ಕರೆ ಮಾಡಿ ಅಥವಾ ಪತ್ರದ ಮುಖಾಂತರ ಅಥವಾ ಸಂದೇಶದ ಮುಖಾಂತರ ಕೇಳಬಹುದು. ಆದ್ರೆ ಕೆಲವರು ಜಿದ್ದಿಗ್ ಬಿದ್ದು ನನ್ನ ಹಾಡಾಗ್ಲಿಲ್ಲ ಅಂತ ನಾಲ್ಕೈದು ಫೋನ್ ಇಟ್ಕೊಂಡು,
0: ಆದ್ರೆ ರಾಮಪ್ಪ ಕೃಷ್ಣಪ್ಪ ಅಂತ ಹೇಳುವಂಥದ್ದು, ಕೃಷ್ಣಪ್ಪ ರಾಮಪ್ಪ ಅಂತ ಹೇಳುವಂಥದ್ದು

0: ಯಾವುದೇ ಹಾಡು ಪ್ರಸಾರ ಆದರೂ ಆ ಹಾಡಲ್ಲಿ ಒಂದು ಮಾಧುರ್ಯ ಇದೆ. ಅದನ್ನ ಕೃಷ್ಣಪ್ಪ ಕೇಳಿರ್ಬೋದು, ರಾಮಪ್ಪ ಕೇಳಿರ್ಬೋದು, ಸುಮತಿ ಕೇಳಿರ್ಬೋದು, ಚಂದು ಕೇಳಿರ್ಬೋದು. ಆದ್ರೆ ಹಾಡನ್ನ ಹಾಡಾಗಿ ಕೇಳಿದ್ರೆ ಚಂದ. ಇನ್ನು ಈರಮ್ಮ ಗೊಂಡಬಾಳ್ ಅವರು, ನಮಗೆ ತುಂಬಾ ಇಷ್ಟ ನಿಮ್ಮ ನಿಲಯದ ಕಾರ್ಯಕ್ರಮಗಳು. ತಪ್ಪದೇ ನಾವು ಪ್ರತಿ ಬೆಳಗ್ಗೆ ಸಂಜೆ ಎಲ್ಲ ಹಾಡುಗಳನ್ನ ಕೇಳ್ತೀವಿ. ನಮಗೆ ಕರೆ ಸಿಗೋದಿಲ್ಲ, ಅನೇಕ ಸಲ ನಾವು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಟ್ರೈ ಮಾಡಿದೀವಿ, ಅದಕ್ಕೆ ನಾವು ಇಮೇಲ್ ಕಳಿಸ್ತಾ ಇದೀವಿ. ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ.
1: ತುಂಬಾ ಧನ್ಯವಾದ ಈರಮ್ಮ ಅವರೇ.
0: ಕೃಷ್ಣಪ್ಪ, ಎಷ್ಟೊತ್ತು ಎಲ್ಲ ಸಂದೇಶಗಳನ್ನ ಓದಿದ್ವಿ, ಒಂದು 3-4 ಸಂದೇಶನ ಮಾತ್ರ ಪ್ರತಿದಿನ ಓದ್ತೀರಾ? ಹಾಗಾದ್ರೆ ನಮ್ದು ಯಾವಾಗ ಬರುತ್ತೆ, ನಮ್ದು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕುತೂಹಲವಾಗಿ ಕಾಯ್ತಾ ಇರ್ತಾರೆ. ಅವರದು ಯಾವಾಗ ಬರುತ್ತೆ?
1: ಖಂಡಿತ ನಾಳೆ, ನಾಳೆದ್ದು ಅಥವಾ ಮುಂದೆ, ಹೀಗೆ ಶನಿವಾರ ಭಾನುವಾರ ವಾರದಲ್ಲಿ 2 ದಿನ ಬಿಟ್ಟರೆ ಅವರು ಕೇಳಿರೋ ಒಂದು ಸಂದೇಶಗಳನ್ನು ನಾವು ಖಂಡಿತ ಓದೇ ಓದ್ತೀವಿ, ನಾವು ಸ್ಪಂದನೆಯನ್ನು ಕೊಟ್ಟೇ ಕೊಡ್ತೀವಿ.
0: ಹಾಗಾಗಿ ಕಾಯ್ತಾ ಇರಿ,
1: ನಮ್ಮ ವಿವಿಧ ಭಾರತಿ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ.
0: ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಕಳಿಸಬಹುದಾದ ವಿಳಾಸ
1: ಕನ್ನಡ ವಿವಿಧ ಭಾರತಿ @gmail.com.
0: ಕನ್ನಡ ವಿವಿಧ ಭಾರತಿ @gmail.com. ಇನ್ನು ನಮಗೆ ಪತ್ರಗಳನ್ನು ಬರೆಯಬಹುದಾದ ವಿಳಾಸ
1: ನಿಲಯ ನಿರ್ದೇಶಕರು,
0: ನಿಲಯ ನಿರ್ದೇಶಕರು
1: ವಿವಿಧ ಭಾರತಿ ಆಕಾಶವಾಣಿ,
0: ವಿವಿಧ ಭಾರತಿ ಆಕಾಶವಾಣಿ,
1: ರಾಜಭವನ ರಸ್ತೆ,
0: ರಾಜಭವನ ರಸ್ತೆ,
1: ಬೆಂಗಳೂರು,
0: ಬೆಂಗಳೂರು
1: 5600001.
0: ಈ ವಿಳಾಸಕ್ಕೆ ಪತ್ರಗಳನ್ನು ಬರೆಯಬಹುದು. ಪ್ರೀತಿಯ ಕೇಳುಗರೇ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ. ನಮ್ಮ ಕೃಷ್ಣಪ್ಪ ಹೇಳಿದ್ರು, ಕಾಯ್ತಾ ಇರಿ ಹಾಗೆ ಕೇಳ್ತಾ ಇರಿ, ಇದೆರಡು ನಿರಂತರವಾಗಿ ನಾವು ಹೇಳೋ ಮಾತುಗಳು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿ
1: ಹಾಗೂ ಕೋಲಾ ಕೃಷ್ಣಪ್ಪನ
0: ನಮಸ್ಕಾರಗಳು.
2: ಸ್ನೇಹಿತರೆ, ಈವರೆಗೆ ಸ್ಪಂದನ ಕೇಳಿದ್ರಿ, ಇದೀಗ ಕೇಳಿ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಜೂನ್ 1 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31 ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31 ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30 ಅನ್ವಯವಾಗುವಂತೆ ಹೆಚ್ಚುವರಿ 3 ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವೆಫಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯ

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು ನೂರಾರು ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮ ಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ

0: ದರದಲ್ಲಿ 100 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 100 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ವಿವಿಧ ಭಾರತಿ 102.9 ಎಫ್ಎಂ.
3: ಕೆಳಗುರಿ ರೇಡಿಯೋ ಸಮಯವಾಗಿದೆ 2:40:27. ಇದೀಗ ಒಂದೇ ಚಿತ್ರದಿಂದ ಆಯ್ದ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರತಾನ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳಲಿದ್ದೀರಿ. ಈ ಚಲನಚಿತ್ರವು 2018ರಲ್ಲಿ ತೆರೆ ಕಂಡಿತು. ಈ ಚಿತ್ರದ ನಿರ್ದೇಶಕರು ರಿಷಬ್ ಶೆಟ್ಟಿ, ಸಂಗೀತ ನಿರ್ದೇಶಕರು ವಾಸುಕಿ ವೈಭವ್. ತಾರಾಗಣದಲ್ಲಿ ನಾವು ನೋಡ್ತೇವೆ ಅನಂತನಾಗ್, ರಮೇಶ್ ಭಟ್, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡ್. ಮಕ್ಕಳಾಗಿ ರಂಜನ್, ಸಂಪತ್, ಸಪ್ತಪಾವೂರ್, ಮಹೇಂದ್ರ ಪ್ರಸಾದ್ ಹಾಗೂ ಇತರರು. ಈ ಚಲನಚಿತ್ರ ಬಹಳಷ್ಟು ರಂಜಿಸಿದ ಚಿತ್ರ, ಜನಪ್ರಿಯಗೊಂಡಂತಹ ಚಿತ್ರ ಅಂತಲೂ ಹೇಳಬಹುದು. 66ನೇ ರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಮಕ್ಕಳ ಚಿತ್ರವಾಗಿ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂತು, ಹಾಗೆ 2018ರ ಅತ್ಯುತ್ತಮ ಕೌಟುಂಬಿಕ ಮನರಂಜನಾ ಚಿತ್ರ ಎನ್ನುವಂತಹ ರಾಜ್ಯ ಪ್ರಶಸ್ತಿ ಈ ಚಿತ್ರಕ್ಕೆ ಲಭಿಸಿದೆ. 66ನೇ ಫಿಲ್ಮ್ಫೇರ್ ಪ್ರಶಸ್ತಿ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಈ ಚಿತ್ರದ ಸಂಗೀತ ನಿರ್ದೇಶಕರಾದ ವಾಸುಕಿ ವೈಭವ್ ಅವರಿಗೆ ಲಭಿಸಿದೆ. 8ನೇ ದಕ್ಷಿಣ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಹಾಸ್ಯ ನಟ ಪಾತ್ರಧಾರಿಯಾದಂತಹ ಪ್ರಕಾಶ್ ತುಮಿನಾಡ್ ಅವರಿಗೆ ಲಭಿಸಿದೆ. ಈ ಚಿತ್ರದ ಹಾಡುಗಳನ್ನು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳೋಣ.

ಇಂದಿನ ಚಿತ್ರತಾಣದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಿಂದ ಆಯ್ದ ಹಾಡುಗಳನ್ನು ಕೇಳ್ತಾ ಇದ್ರೆ, ನೀವು ಕೇಳ್ತಾ ಇರುವಂತಹ ಹಾಡುಗಳನ್ನ ಹಾಡಿರುವ ಗಾಯಕರು ವಾಸುಕಿ ವೈಭವ್, ಮಧುಶ್ರೀ ಶೇಷಾದ್ರಿ, ಜೋಗಿಲ ಸಿದ್ದರಾಜು, ಡಿ ಸಿ ವೆಂಕಟೇಶ್, ಹಾಗೆ ನಾವು ಸಂಗಡಿಗರ ಧ್ವನಿಯಲ್ಲಿ ಕೇಳ್ತಾ ಇದ್ದೇವೆ ಸುನಿಧಿ ಗಣೇಶ್ ಅವರನ್ನ, ಹಾಗೂ ಶಿಶು ತಾನ್ಸೇನ್ ಜ್ಞಾನೇಶ್ವರ್ ಅವರನ್ನ. ಈ ಹಾಡುಗಳನ್ನ ಬರೆದಿರೋರು ತ್ರಿಲೋಕ್ ತ್ರಿವಿಕ್ರಮ, ಕೆ ಕಲ್ಯಾಣ್, ವೀರೇಶ್ ಶಿವಮೂರ್ತಿ, ಅವಿನಾಶ್ ಬಾಳೆಕ್ಕಳ ಹಾಗೂ ವಾಸುಕಿ ವೈಭವ್ ಅವರು.

ನಮ್ಮ ಈ ದಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸಂದೇಶ ಕಳಿಸ್ತಾ ಇದ್ರೆ, ಅದರಲ್ಲಿ ಒಬ್ರು ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಹೇಳ್ತಾ ಇದ್ದಾರೆ, ಈ ಒಂದು ಪತ್ರಗಳನ್ನ ದರ ಏನಿರಬಹುದು ಅಂತ. ಇದು ಬಹಳ ಕೈಗೆಟುಕುವ ದರದಲ್ಲಿ ಭಾರತೀಯ ಅಂಚೆ ಕಚೇರಿ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಫೀಸ್ ಅಲ್ಲಿ ಬಹು ಸುಲಭವಾಗಿ ಸಾರ್ವಜನಿಕರಿಗೆ ಲಭ್ಯ ಇದೆ. ಖರೀದಿಸಿ ನೀವು ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೀಬಹುದು. ಹಾಗೆ ಸಂದೇಶವನ್ನ ಕಳಿಸಿದರೆ ವಿಜಯನಗರದಿಂದ ವಿಜಯ್ ರವಿ ತೇಜಸ್ ಅವರು, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಕೇಳ್ತಾ ಇದ್ದೀರಾ ಚಿತ್ರತಾನಾ.

0: ಕೇಳುಗರೆ, ಈವರೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಚಿತ್ರತಾನ ಕಾರ್ಯಕ್ರಮ ಕೇಳಿದ್ರಿ. ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ವಿವಿಧ ಭಾರತಿ 102.9 ಎಫ್ಎಂ
0: ರೇಡಿಯೋ ಸಮಯವಾಗಿದೆ 3 ಗಂಟೆ. ಇದೀಗ ಕೇಳೋಣ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ. ಮತ್ತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದ ಮೂಲಕ.
2: ಕಾರ್ಯಕ್ರಮ ಸಖಿ ಸಹೇಲಿ ಬಸ್ ಥೋಡಿ ಹಿ ದೇರ್ ಮೇ.

ಕಿ ಘಟ್ಟ ಲಾಯಿ ಕಚ್ಚುಪಾಕಿ ಘಟ್ಟ ಲಾಯಿ ಕಚ್ಚುಪಾಕಿ.

0: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ರೇಡಿಯೋ ಸಮಯ 4:06.
1: ವಿವಿಧ ಭಾರತಿ 102.9 ಎಫ್ಎಂ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಹೌದಲ್ವಾ, ಗಿಡ ನೆಡೋದು ಗಿಡ ಬೆಳೆದಂತೆಲ್ಲ ದಿನಗಳಿಂದ ಕಳೆದಂತಹ ದಿನಗಳನ್ನ ಲೆಕ್ಕ ಹಾಕಿ ಇಷ್ಟು ದಿನಕ್ಕೆ ಈ ಗಿಡ ಇಂತಹ ಕಾಯಿ ಬಿಟ್ಟಿದೆ, ಇಂಥ ಹೂ ಬಿಟ್ಟಿದೆ, ಇಷ್ಟು ದಿನ ಆಗಿದೆ ಇದನ್ನ ನೆಟ್ಟು ಅಂತ ಲೆಕ್ಕ ಹಾಕ್ತೀವಿ. ಸಮಯವನ್ನ ಲೆಕ್ಕ ಹಾಕ್ತೀವಿ, ಗಿಡಗಳ ಬೆಳವಣಿಗೆಯನ್ನ ಲೆಕ್ಕ ಹಾಕ್ತೀವಿ, ನಮ್ಮ ವಯಸ್ಸನ್ನ ಲೆಕ್ಕ ಹಾಕ್ತೀವಿ, ಹಾಗೂ ಪ್ರತಿದಿನ ಈ ದಿನ ಇಂಥ ವರ್ಷ ಇಂಥ ದಿನ ಇಂಥ ತಾರೀಖು ಅಂತ ನಾವು ಹೇಳ್ತೇವೆ. ಈ ಎಲ್ಲ ಲೆಕ್ಕಗಳು, ಅದು ಅಲ್ಲದೆ ಇಂದು ಮಾಪನ ದಿನ ಅಂತ ಕೂಡ ಹೇಳ್ತಾರೆ. ಮಾಪನ ದಿನ ಅಂದರೆ ದಿನಗಳನ್ನ ಲೆಕ್ಕ ಹಾಕುವಂತಹ, ಅಂದರೆ ಬರೀ ದಿನವಲ್ಲ, ಯಾವುದೇ ವಸ್ತು ಸ್ಥಿತಿ ಹಾಗೂ ಕಾಲಮಾನಗಳನ್ನ ಅಳೆಯುವಂತಹ ತಂತ್ರಜ್ಞಾನ ಅಥವಾ ಅಳೆಯುವಂತಹ ಮಾಪನಗಳನ್ನ ಹೇಳ್ತೀವಿ ಆ ಮೂಲಕ. ಈ ಮಾಪನವನ್ನ ಸಮಯಕ್ಕೆ ಮಾತ್ರ ತಗೊಂಡ್ರೆ, ಸಮಯ ಹೋಗ್ತಾ ಇದೆ, ಚಲಿಸ್ತಾ ಇದೆ ಅನ್ನೋದಾದ್ರೆ, ಒಂದು ಬುಗುರಿ ಆಡುವಾಗ ಆ ತಿರುಗೋ ಬುಗುರಿ ನೋಡಿದ್ರೆ ಅಚ್ಚರಿ ಅನ್ಸುತ್ತೆ. ಭೂಮಿನೂ ಹೀಗೇ ತಿರುಗುತ್ತಲ್ವಾ ಅಂತ ನೆನೆಸ್ಕೊಂಡಾಗ, ಹೌದಲ್ವಾ, ಎಲ್ಲ ಆಕಾಶಕಾಯಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಸುಮ್ಮನೆ ನಿಂತಿರಲ್ಲ, ಚಲಿಸ್ತಾ ಇರುತ್ತೆ. ಹಾಗಾಗಿಯೇ ಅವು ಅಲ್ಲಿ ಉಪಸ್ಥಿತರಾಗಿರೋದಕ್ಕೆ ಸಾಧ್ಯ ಆಗೋದು ನಮ್ಮ ಈ ಒಂದು ಹೇಳ್ತೀವಲ್ಲ ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ಹೇಳ್ತೀವಿ, ಚಲನೆಯಲ್ಲಿರುವ ವಸ್ತು ತನ್ನ ಚಲನ ಸ್ಥಿತಿಯನ್ನು ಕಾಯ್ದುಕೊಂಡಾಗ ಮಾತ್ರ ಅದು ಅಲ್ಲಿ ನಿಲ್ಲೋಕೆ ಸಾಧ್ಯ, ಇಲ್ಲವಾದಲ್ಲಿ ಬೀಳುತ್ತೆ, ಬಿದ್ದು ಹೋಗುತ್ತೆ ಅನ್ನೋದು ಕೂಡ ಭೌತಶಾಸ್ತ್ರದ ಒಂದು ನಿಯಮ. ಚಲನಶೀಲತೆ ಅನ್ನುವಾಗ ಈ ಕಾಲ ಸಮಯ ಅದರ ಜೀವಾಳ ಅಂದಾಗ, ಮನುಷ್ಯನ ನಾಗರಿಕತೆ ಚಕ್ರದೊಂದಿಗೆ ಬದಲಾದದ್ದು. ಬೆಂಕಿ ಹಾಗೂ ಚಕ್ರ ಮನುಷ್ಯನ ನಾಗರಿಕತೆಯನ್ನು ಬಹಳ ಗಣನೀಯವಾಗಿ ಬದಲಾಯಿಸಿದ್ದು ನೆನಪಾಗುತ್ತೆ. ಇಂದಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದ 102.9 FM ಈ ಸಂಜೆಯಲ್ಲಿ ನಾವು ಕಾಲದೊಂದಿಗೆ, ಆ ಚಕ್ರ ಕಟ್ಟಿದ ಕಾಲದೊಂದಿಗೆ ಅಂದರೆ ಮೋಟಾರು ಕಾಲದೊಂದಿಗೆ ಸಾರಿಗೆ ಬೆಳೆದು ಬಂದಂತಹ ಒಂದು ಬಗೆಯ ಒಂದು ಝಲಕ್ಕನ್ನ ನೋಡ್ತೀವಿ. ಕಾಲಲ್ಲೇ ನಡಿಬೇಕು, ಕೈಯಲ್ಲೇ ಉಣಬೇಕು ಎನ್ನುವಂತಹ ಒಂದು ಮಂತ್ರವನ್ನು

ಕಾಲಲ್ಲಿ ನಿಯಂತ್ರಿಸಿ ಕೈಯಲ್ಲಿ ನಡೆಸಬಹುದು ಅನ್ನೋ ರೀತಿ ಬದಲಾದದ್ದು ಸಾರಿಗೆ. ಮೊದಮೊದಲಿಗೆ ಯಂತ್ರಗಳನ್ನ ಮನುಷ್ಯ ಎಳೆದು ಒಬ್ಬ ಅಂದ್ರೆ ಮನುಷ್ಯ ಎಳೆಯುವಂತಹ ಒಂದು ಸಾರಿಗೆ ಸಾಧನಗಳು ಇರ್ತಿದ್ವು, ಪ್ರಾಣಿಗಳು ಎಳೆಯುವಂತಹ ಸಾರಿಗೆ ಸಾಧನಗಳು ಇರ್ತಿತ್ತು. ಬರ್ತಾ ಬರ್ತಾ ಈ ಎರಡನ್ನ ಮೀರಿ ತಾನೇ ನಡೆಸುವಂತಹ ಒಂದು ಸಾರಿಗೆ ಸಾಧನ ಬಂತು.

ಹೀಗೆ ಮೊದಲಿಗೆ ಮನುಷ್ಯ ಅಥವಾ ಪ್ರಾಣಿಗಳು ಬಹಳ ಶ್ರಮದಿಂದ ಎಳೆಯುವಂತಹ ಸಾರಿಗೆಯನ್ನ, ಬಹಳ ಸೀಮಿತ ಓಡಾಟವನ್ನ ಅಸೀಮಿತಗೊಳಿಸಿದ್ದು ಈ ಸಾರಿಗೆ ಸಂಪರ್ಕದಲ್ಲಿ ಆದಂತಹ ಕ್ರಾಂತಿ. ಆ ಕ್ರಾಂತಿಗೂ ಮುನ್ನ ಆದಂತಹ ಕೈಗಾರಿಕಾ ಕ್ರಾಂತಿ, ವಿದ್ಯುತ್ ಕ್ರಾಂತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂದಿನ ಈ ಒಂದು ಸಮಯದ ನಮ್ಮ ವಿವಿಧ ಭಾರತೀಯ ಪರಿಮಳ ಕಾರ್ಯಕ್ರಮದಲ್ಲಿ ಈ ಒಂದು ಸಾರಿಗೆ ಸಂಪರ್ಕ, ಸೈಕಲ್, ಮೋಟಾರ್ ಸ್ಕೂಟರ್, ಕಾರು, ರೈಲು, ಇದರರ್ಥ ಸಾಕ್ತಾ ಇರುತ್ತೆ. ನಮಗೂ ಗೊತ್ತು, ಸಂಜೆ ಹೊತ್ತು ನೀವು ಸಾಕ್ತಾ ಇರ್ತೀರ ನಿಮ್ಮ ನಿಮ್ಮ ಮನೆಗಳಿಗೆ. ಇನ್ನು ಬಹಳಷ್ಟು ಜನ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ಇರಬಹುದು. ಸೇಫ್ ರೈಡ್ ಗಾನಾ ಬಜಾನದೊಂದಿಗಂತೂ ನೀವು ನಿಮ್ಮ ನಿಮ್ಮ ಗಾಡಿಗಳಲ್ಲಿ ಇರ್ತೀರಲ್ಲ, ಅದನ್ನು ನೆನೆಸ್ಕೊಂತ ಈ ಒಂದು ಪರಿಮಳ ಕಾರ್ಯಕ್ರಮದಲ್ಲಿ ಗಾಡಿಗಳ ಕುರಿತಾದಂತಹ ಒಂದು ಕಾರ್ಯಕ್ರಮ.

ರೇಡಿಯೋ ಸಮಯವಾಗಿದೆ 4:13:37 ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಸೈಕಲ್ ಮೇಲೆ ಬಂದಂತಹ ಮಿಸ್ಟರ್ಗೆ ಹಾಡಿದಂತಹ ಹಾಡನ್ನ ಕೇಳಿದ್ರಿ. ಆ ಹಾಡಿನಲ್ಲಿ ಹೇಳೋ ಹಾಗೆ ಈ ಒಂದು ಸೈಕಲ್ ಎಷ್ಟು ವಿಶೇಷವಾಗಿತ್ತು ಆಗಿನ ಕಾಲಕ್ಕೆ ಅಂತ ನಮಗೂ ಅಚ್ಚರಿ ಅನ್ಸುತ್ತಲ್ವಾ. ಮನುಷ್ಯ ಸಾವಿರಾರು ವರ್ಷಗಳಿಂದ ಭೂಮಿ ಮೇಲಿದ್ದಾನೆ, ಆದರೂ ಈ ಒಂದು ಮೋಟಾರ್ ಅಥವಾ ಕೈಗಾರಿಕೆ ವಿದ್ಯುತ್ ಅಂತ ಆರಂಭ ಆಗಿ ಸರಿಸುಮಾರು 200 ವರ್ಷಗಳಿಂದ ಆಚೆಗಿನ ಕ್ರಾಂತಿ ಹೆಚ್ಚಿನದ್ದು. 1839 ಪೆಡಲ್ ಆಧಾರಿತ ಬೈಸೈಕಲ್ ಕಂಡುಹಿಡಿಯಲಾಯಿತು ಅಂತ ಅಂದಾಜಿಸ್ತಾರೆ. 1919 ಆಟೋಪೆಡ್ ಸ್ಕೂಟರ್ ಪರಿಚಯಗೊಂಡಿತು. ಈ ಮೋಟಾರ್ ಸೈಕಲ್ ಅನ್ನ ಭಾರತದಲ್ಲಿ ಪರಿಚಯಗೊಂಡದ್ದು 1950 ಆಸುಪಾಸಿನಲ್ಲಿ. ಆವಾಗ ಅದು ಬಜಾಜ್ ಚೇತಕ್ ಎಂದು ಹೆಸರಿಸಲಾಗಿ ಬಹಳ ಬಳಕೆಗೆ ಬಂತು.

0: ಹೋದ ಮೇಲೆ ನೋಡಪ್ಪ ತಲೆ ಲೆಕ್ಕ ಹಾಕಪ್ಪ ಹೋದ ಮೇಲೆ ನೋಡಪ್ಪ ಹೋದ ಮೇಲೆ ನೋಡಪ್ಪ ಭೀಮಣ್ಣ
1: ಮಕ್ಕಳ ಸೈನ್ಯ ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿತ್ತು. ಓಂಕಾರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಗುರುಕಿರಣ್. ಅವರದೇ ಸಾಹಿತ್ಯ ಹಾಗೂ ಸಂಗೀತವಿದೆ.

ಗೆಳೆಯರೇ, ಸಮಯವಾಗಿದೆ 4:26. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿಂದು ಸೈಕಲ್, ಸ್ಕೂಟರ್, ಕಾರು ಇಂತಹ ಹಾಡುಗಳನ್ನು, ಅಂದರೆ ಸಾರಿಗೆ ಸಂಪರ್ಕಕ್ಕೆ ಬಾಧ್ಯವಾಗುವಂತಹ ಈ ಗಾಡಿಗಳನ್ನು ಕುರಿತಾದಂತಹ ಹಾಡುಗಳನ್ನ ಕೇಳ್ತಾ ಇದ್ದೇವೆ. ಇದರ ಮಾಲಿಕೆಯಲ್ಲಿ ನಾವು ಹೇಳಿದ್ವಿ ಸೈಕಲು 1839, ಆನಂತರ ಆಟೋಪೆಟ್ ಸ್ಕೂಟರ್ 1919 ಅಂತ. ಇದೇ ಮಧ್ಯದಲ್ಲಿ ನಡೆದಂತಹ ಸಂಶೋಧನೆಗಳು 1886 ಕಾರ್ಲ್ ಬೆನ್ಜ್ ಎನ್ನುವಂಥವರು ಕಾರನ್ನ ಪರಿಚಯ ಮಾಡಿದ್ರು ನಮ್ಮೆಲ್ಲರಿಗೆ. 18ನೇ ಶತಮಾನದ ಆ ಒಂದು ಅವಧಿಯಲ್ಲಿ ಮೊದಲಿಗೆ ಗ್ಯಾಸ್ ಇಂಜಿನ್, ಆನಂತರ ಸ್ಟೀಮ್ ಇಂಜಿನ್, ಆನಂತರ ಡೀಸೆಲ್ ಇಂಜಿನ್ ಕಾರ್ಗಳ ಪರಿಚಯ ಆಯಿತು.

ಸಂಜೆ ಹೊತ್ತು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇದು ಪರಿಮಳ ಕಾರ್ಯಕ್ರಮ. ನಾವು ಸಾರಿಗೆ ವ್ಯವಸ್ಥೆ ಹೇಗೆ ಸೈಕಲ್ನಿಂದ ಸ್ಕೂಟರ್ ಸ್ಕೂಟರಿಂದ ಕಾರ್ ಆಗಿ ಹೊರಹೊಮ್ಮಿತು ಅಂತ ನೋಡ್ತಾ ಇದ್ವಿ. ನಾವೇನ್ ಮಾಡ್ತಾ ಇದೀವಿ, ಇದೆಲ್ಲ ಕೇವಲ ಇಣುಕು ನೋಟ ಅಷ್ಟೇ. ಯಾಕಂದ್ರೆ ಆಟೋಮೊಬೈಲ್ ತಂತ್ರಜ್ಞಾನ ಬೆಳೆದು ಬಂದಂತ ಹಾದಿ ಇದೆಯಲ್ಲ, ಅದೇ ಒಂದು ಸಂಪುಟ. ಹಾಗಿರುವಾಗ 18ನೇ ಶತಮಾನದಲ್ಲಿ ಮತ್ತೊಂದು ಹೊಸ ತರಹದ ಒಂದು ಸಾರಿಗೆ ವ್ಯವಸ್ಥೆಯನ್ನು ನಾವು ನೋಡಿದ್ವಿ. 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ರೈಲನ್ನು ಪರಿಚಯಿಸಲಾಯಿತು. ರೈಲಿಗೆ ಮೊದಲಿಗೆ ಉಗಿ ಇಂಜಿನ್, ಆನಂತರ ಆ ಒಂದು ಲೋಕೋಮೋಟಿವ್ ಇಂಜಿನ್ ಅನ್ನು ಅಳವಡಿಸಲಾಯಿತು. ನಮ್ಮ ಭಾರತದಲ್ಲಿ 1837ರಲ್ಲಿ ಮೊದಲ ಸಾಮಾನು ಸಾಗಣೆ ರೈಲನ್ನ ಆರಂಭಿಸಲಾಯಿತು ಮದ್ರಾಸ್ನಲ್ಲಿ. ಆ ಒಂದು ರೈಲು ನಾಗರಿಕ ಸೇವೆಗೆ ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಮೊದಲಿಗೆ ಆರಂಭವಾದದ್ದು 1853ರಲ್ಲಿ ಬಾಂಬೆ ಮತ್ತು ಥಾನಾ ನಡುವೆ. ಅಂದು ತಾರೀಕು 16 ಏಪ್ರಿಲ್ 1853.

ಆ ರೈಲು ಸಾಗುವ ಸದ್ದನ್ನ ನಾವೀಗ ಕೇಳ್ತಾ ಇದ್ವಿ ಅಲ್ಲ ಈ ಹಾಡಲ್ಲಿ. ಹೇಗೆ ಸಾರಿಗೆ ವ್ಯವಸ್ಥೆ ಬಂತು, ರೈಲು ರೈಲು ಅಂದಿದ ತಕ್ಷಣ ನಾವೆಲ್ಲರೂ ಅನ್ಕೊಳ್ಳೋದು ಆ ಒಂದು ಭಾರತೀಯ ರೈಲ್ವೆ. ಆ ರೈಲು ನಗರದೊಳಗೆ ನಗರದ ರಸ್ತೆಗಳಲ್ಲಿ ಓಡಾಡಕ್ಕೆ ಶುರುವಾದಾಗ ಅದಕ್ಕೆ ಪಡೆದುಕೊಂಡಂತಹ ಹೆಸರು ಮೆಟ್ರೋ ರೈಲು. ಭಾರತದ ಮೆಟ್ರೋ ರೈಲು ಸೇವೆಯ ಮೊದಲ ಝಲಕನ್ನು ನಾವು ನೋಡೋದು ಕಲ್ಕತ್ತಾನಲ್ಲಿ. ಕಲ್ಕತ್ತಾನಲ್ಲಿ ಆ ಹೂಗ್ಲಿ ನದಿ ತೀರದಲ್ಲಿ ಆ ಒಂದು ಪ್ರಥಮ ಮೆಟ್ರೋ ಅಂದ್ರೆ ಸಂಪೂರ್ಣವಾಗಿ ಈಗಿನ ಆಟೋಮ್ಯಾಟೆಡ್ ಮೆಟ್ರೋ ಅಲ್ಲದೆ ಹೋದ್ರೂ ಕೂಡ ಆ ಒಂದು ಮೆಟ್ರೋ ಶೈಲಿ ಅಲ್ಲ ರೈಲಿನ ಪರಿಯನ್ನ ನಮಗೆ ಪರಿಚಯಿಸಿದ್ದು ಕಲ್ಕತ್ತಾ ನಗರ. ಆ ನಂತರ ಸಂಪೂರ್ಣ ಮೆಟ್ರೋ ಆಧಾರಿತ ಮೆಟ್ರೋ ರೈಲು ಚಾಲನೆಯನ್ನ ಸಂಪೂರ್ಣವಾಗಿ ಆ ಒಂದು ಆಟೋಮ್ಯಾಟೆಡ್ ಮೋಡ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾದಂತಹ ಮೆಟ್ರೋ ರೈಲು ಚಾಲನೆಯನ್ನ ನಾವು ಕಂಡದ್ದು ಡೆಲ್ಲಿ ಮೆಟ್ರೋ ರೈಲ್ವೇಸ್ನಲ್ಲಿ. ಇದು ಆರಂಭವಾದದ್ದು 2002 ಡಿಸೆಂಬರ್ 25ರಂದು ಸಾರ್ವಜನಿಕ ಸೇವೆಗೆ ತನ್ನನ್ನು ತಾನು ತೆರೆದುಕೊಂಡಿತು. ಆ ಒಂದು ದಿನದಲ್ಲಿ ಸಾರ್ವಜನಿಕ ಸೇವೆ ಆರಂಭವಾಯಿತು. ಹೌದು, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 2002 ಆರಂಭ ಆದರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಬೆಂಗಳೂರಿನ ಬೆಂಗಳೂರು ಮೆಟ್ರೋ ರೈಲು ಸೇವೆಯು 2011 ಅಕ್ಟೋಬರ್ 20ರಂದು ತನ್ನ ಸಾರ್ವಜನಿಕ ಸೇವೆಯನ್ನು ಆರಂಭ ಮಾಡಿತು. ಈ ಒಂದು 2026 ಇದು 15ನೇ ವರ್ಷ

ಸಾರಿಗೆ ಬಗೆಗಳಲ್ಲಿ ಬಸ್ಸು, ಹಡಗು, ವಿಮಾನ ಎಲ್ಲವೂ ಸೇರ್ಪಡೆಗೊಂಡಿದೆ. ನೌಕಾ ಮಾರ್ಗ, ನೌಕಾ ಸೇವೆ ಭೂ ಸಾರಿಗೆಗಿಂತಲೂ ಅಚ್ಚರಿ ತರಿಸುವಂಥದ್ದು. ಯಾಕಂದ್ರೆ ಭೂಮಿಯ ಮೇಲೆ ಯಂತ್ರಾಧಾರಿತವಾಗಿ ಸಾಗುವ ಪ್ರಯತ್ನಕ್ಕೂ ಮೊದಲೇ ಜಲ ಸಾರಿಗೆ ಚಾಲ್ತಿಯಲ್ಲಿತ್ತು ಎಂಬುದಕ್ಕೆ ಒಂದು ಸಾಕ್ಷಿ ಭಾರತಕ್ಕೆ ಜಲಮಾರ್ಗದಿ ಬಂದಂತಹ ಯುರೋಪಿನ ವರ್ತಕರು. ಹಾಗಾಗಿ ಈ ಒಂದು ಎಲ್ಲ ರೀತಿಯ ಒಂದು ತಿರುಗೋ ಭೂಮಿನಲ್ಲಿ ನಡೆದಾಡದಂತಹ ಸಾರಿಗೆಯ ಮೂಲಕ ಸಾಗುವಂತಹ ಗೆಳೆಯರು ಅನೇಕ ಮಂದಿ ಇದ್ದಾರೆ. ಆ ಒಂದು ರೀತಿಯಲ್ಲಿ ಸಾರಿಗೆ ನಡೆದು ಬಂದಂತಹ ದಾರಿಯನ್ನ, ರೀತಿಯನ್ನ, ಆ ಒಂದು ಆಯಾಮವನ್ನ ಒಂದು ಇಣುಕು ನೋಟದ ಮೂಲಕ ನಾವು ತಿರುವು ಹಾಕ್ತಾ ಇದ್ದೇವೆ.

ಕಡಲು ಎಂದಾದ್ರೂ ನದಿಗಳ ಹಾಗೆ ಹರಿಯೋದುಂಟ ಅಂತ ಕೇಳೋ ಈ ಹಾಡಿರುವಾಗ ಅನ್ಸೋದು ಒಂದು ಕಾಲದಲ್ಲಿ ಏನಂದ್ರೆ, ಮುಂಚೆ ಭೂಸಾರಿಗೆಯಲ್ಲಿ ಭಾರತಕ್ಕೆ ಯುರೋಪಿಗರು ಬರ್ತಿದ್ರು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಆ ಭೂಸಾರಿಗೆಯಲ್ಲಿ ಆ ಒಂದು ಕಾನ್ಸ್ಟೆಂಟಿನೋಪಲ್ ಆ ಒಂದು ಪ್ರದೇಶದ ಪತನದ ನಂತರ ಜಲ ಸಾರಿಗೆಯನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಈ ತರ ಹುಡುಕೋಕೆ ಶುರು ಮಾಡದಂತಹ ಆ ನಾವಿಕರಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದಾ, ನದಿ ಕಡಲನ್ನ ಹುಡುಕೋದಾದ್ರೆ ಪ್ರತಿ ಕಡಲಿಗೂ ಮತ್ತೊಂದು ತೀರ ಇರಲೇಬೇಕು, ಅದನ್ನ ನಾವು ಹುಡುಕೋಣ, ಆ ತೀರ ಬಹುಶಃ ನಾವು ಬಯಸುವ ಭಾರತನೇ ಆಗಿರಬಹುದು ಅಂತ ಹುಡುಕೊಂಡು ಹೊರಟೋರು ಕೊಲಂಬಸ್ಗೆ. ಅಲ್ಲಿ ಅಮೆರಿಕ ಸಿಕ್ತು ಅಂತ ಹೇಳ್ತೀವಿ, ಹಾಗೂ ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡಿಡಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಇನ್ನ ಅನೇಕ ಪ್ರಸಿದ್ಧ ನಾವಿಕರನ್ನ ನಾವು ಓದಬಹುದು. ಅದರಲ್ಲಿ ಮತ್ತೆ ಪ್ರಸಿದ್ಧರಾದ ಇಬ್ಬರು ನಾವಿಕರಿದ್ದಾರೆ, ಒಬ್ಬರು ಫರ್ಡಿನಾಂಡ್ ಮೆಗಲ್ ಮತ್ತೊಬ್ಬರು ಬಾರ್ತಲೋಮಿಯಾ ಡಯಾಸ್. ಇವರಿಬ್ರು ಕೂಡ ಭೂಮಿಯನ್ನ ಸುತ್ತುವರಿದು ಬರಲಿಕ್ಕೆ ಹೋದಂತಹ ನಾವಿಕರು. ಇದರಲ್ಲಿ ಫರ್ಡಿನಾಂಡ್ ಮೆಗಲ್ ಯಶಸ್ವಿ ಕೂಡ ಆಗ್ತಾರೆ. ಆ ಒಂದು ನೌಕೆ ಸಾರಿಗೆ ಅಂತ ಎಲ್ಲ ನಾವು ಮಾತಾಡಲಿಕ್ಕೆ ಆರಂಭ ಮಾಡಿದಾಗ ನಮಗೆ ನಮ್ಮ ಜೀವನದ ಹತ್ತಿರಕ್ಕೆ ಹತ್ತಿರವಾದ ಒಂದು ಸಾರಿಗೆ ದೋಣಿ. ಆ ಒಂದು ದೋಣಿಯ ಮೇಲೆ ಸಾಗುವಂತಹ ಹಾಡನ್ನ ಕೇಳೋಣ, ಸೋಲಿಲ್ಲದ ಸರದಾರ ಚಿತ್ರದಿಂದ.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ಈ ಒಂದು ಪರಿಮಳ ಕಾರ್ಯಕ್ರಮದಲ್ಲಿ ನೀವು ನೀಡ್ತಾ ಇರುವಂತಹ ಈ ಸಾರಿಗೆ ಕುರಿತಾದಂತಹ ವಿಷಯಗಳು ಅಂಶಗಳು ಬಹಳ ಕುತೂಹಲಕಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಜಗದಾಂಬಿಕಾ ಹಂಸವೇಣಿ ಅವರು. ಹಾಗೆ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮದ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ ನಂಜುಂಡ ಚಿಂತಾಮಣಿಯಿಂದ. ಹಾಗೆ ಹುಸೇನ್ ಶಿವಮೊಗ್ಗದಿಂದ ರಸ್ತೆ ಸಾರಿಗೆಯ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಪ್ರತಿಯೊಬ್ಬರು ಒಂದಲ್ಲ ಒಂದೆಡೆಗೆ ಹೋಗೋಕೆ ಒಂದಲ್ಲ ಒಂದ್ ರೀತಿಯ ಸಾರಿಗೆಯನ್ನ ಬಳಸ್ತೀವಿ. ಹೌದು, ಇಲ್ಲವಾದಲ್ಲಿ ನಮ್ಮ ಲೋಕ ಅಥವಾ ನಮ್ಮ ವ್ಯಾಪ್ತಿ ಅಥವಾ ನಾವು ಸಾಗಬಹುದಾದಂತಹ ದೂರ ಬಹಳ ಕಮ್ಮಿ ಇರುತ್ತೆ. ಸಾರಿಗೆ ವ್ಯವಸ್ಥೆ ತನ್ನ ತಾನು ಸುಧಾರಿಸಿಕೊಂಡಂಗೆಲ್ಲ ಮನುಷ್ಯನ ನಾಗರಿಕ ಸಮಾಜದ ವ್ಯಾಪ್ತಿ ಕೂಡ ಹೆಚ್ಚುತ್ತಾ ಹೋಯಿತು ಅಂದ್ರೆ ಅತಿಶಯೋಕ್ತಿ ಅಲ್ಲ. ಹಾಗಿರುವಾಗ ಇಷ್ಟು ನಾವು ಇಂದಿನ ನಾಗರಿಕ ಸಮಾಜವನ್ನೇ ಮತ್ತೆ ಮತ್ತೆ ಸುತ್ತ ಹಾಕುವಾಗ ರಾಮಾಯಣದ ಪುಷ್ಪಕ ವಿಮಾನದ ಪರಿಕಲ್ಪನೆ ಇತ್ತು ಅಂತ ಹೇಳಿದ್ರೆ ಮನುಷ್ಯನ ಬೌದ್ಧಿಕ ಆಲೋಚನೆ ಸಾಮರ್ಥ್ಯದ ಪರಿಧಿ ಅಬ್ಬಾ ಎನಿಸುವಂತೆ ಮಾಡೋದಂತೂ ಸುಳ್ಳಲ್ಲ. ಕೇಳ್ತಾ ಇದ್ದೀರಾ ನೀವು ಆಕಾಶವಾಣಿಯ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ 102.9 FM ಕಂಪನಾಂಕಗಳಲ್ಲಿ ನಿಮ್ಮೊಂದಿಗೆ ಈವರೆಗೆ ಪರಿಮಳ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂತಹ ನಾನು ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್.

ಸಾಯಂಕಾಲ ಆಯ್ತು ಅಂತಂದ್ರೆ ಎಲ್ರು ಕೂಡ ಮತ್ತೆ ತಮ್ಮ ಮನೆ ಕಡೆ ಧಾವಿಸುವಂತಹ ಒಂದು ಸಮಯ ಅಂತಾನೆ ಭಾವಿಸ್ತೇವೆ. ಕೆಲಸದಿಂದ, ಕಾರ್ಯದಿಂದ ಹಾಗೂ ಹೇಗೆ

0: ಸಂಜೆ ಹೊತ್ತಿಗೆ ಹಕ್ಕಿಗಳು ಗೂಡ್ಸಿರುತ್ತೋ ಹಾಗೆ ನಾವು ನಮ್ಮ ಗೂಡನ್ನ ಸೇರೋಕೆ ಶುರು ಮಾಡ್ತೀವಿ. ಅಲ್ಲೆಲ್ಲ ನಾವು ಹಿಡಿಯುವಂತಹ ಒಂದೊಂದು ಸಾರಿಗೆಯಲ್ಲೂ ಮತ್ತೊಂದಷ್ಟು ನೆನಪುಗಳನ್ನ ಮೆಲುಕು ಹಾಕುವಂತಹ ಸಂದರ್ಭದಲ್ಲಿ ಈ ಒಂದು ಪರಿಮಳ ಕಾರ್ಯಕ್ರಮದ ಮೂಲಕ ಸಾರಿಗೆ, ಭೂ ಸಾರಿಗೆ, ನೌಕಾ ಸಾರಿಗೆ, ಜಲ ಸಾರಿಗೆಯ ಒಂದಷ್ಟು ವಿಷಯಗಳನ್ನ ಇಣುಕು ನೋಟದಂತೆ ನಿಮ್ಮೊಂದಿಗೆ ಬಿತ್ತರಿಸಿದಂತಹ ನಾನು ಎನ್ ರತ್ನಾ ರಮೇಶ್. ಸಮಯ ಆಗ್ತಾ ಇದೆ 4:59:33. ಸಂಜೆಯ ಸಂತೋಷದ ಬುತ್ತಿಯನ್ನ ಹೊತ್ತು ತಂದಿದ್ದಾರೆ ಆರ್ಜೆ ಸಂತೋಷ್ ಅವರು. ಅವರಿಗೆ ಈ ಒಂದು ಜಾಗವನ್ನ, ಈ ಒಂದು ಮಾಧ್ಯಮವನ್ನ ಬಿಟ್ಟು ಕೊಡ್ತಾ ಸಾಕ್ತಾ ಇದ್ದೀನಿ. ಸಂತೋಷ್ ಅವರೇ,
1: ಸೋ ಮಚ್.
0: ಸಂತೋಷ್ ಅವರೇ, ಸ್ವಾಗತ ನಿಮ್ಗೆ. ಇದೀಗ 5 ಗಂಟೆ ಆಗ್ತಾ ಇದೆ, 5 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಸುದ್ದಿ ಮುಖ್ಯಾಂಶಗಳನ್ನ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚಿಸಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತಂತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ್ದಾರೆ. ಯುಎಲ್ಪಿಜಿಎಂ V3 ಯಶಸ್ವಿ ಅಭಿವೃದ್ದಿ ಯೋಜನೆಗಳಿಗಾಗಿ ಪ್ರಯೋಗಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒ ಸಾರ್ವಜನಿಕ ವಲಯದ ಉದ್ಯಮಗಳು ರಕ್ಷಣಾ ಉತ್ಪಾದನಾ ಪಾಲುದಾರರನ್ನು ಶ್ಲಾಘಿಸಿದ್ದಾರೆ. ಇದು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತದ ಕಡೆಗೆ ಸಾಧಿಸಿದ ಕಾರ್ಯತಂತ್ರದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ನೆಮಾನ್ಸ್ ಎನ್ಸ್ಟ್ರೈಟ್ ಹಾಗೂ ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಕರ್ನಾಟಕದ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿಯ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಳೆ ಅನ್ನದ ಭಾಷೆಯಾಗಿ ಕನ್ನಡ ಎನ್ನುವ ವಿಷಯ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30ಕ್ಕೆ ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:10. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆಯ ನಂತರ 5:05 8:00 ಸೇಫ್ ಟೈಮ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ವಹಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:02

ರಾಜ್ಯದಿಂದ 8 ಗಂಟೆಯವರೆಗೆ ಗಾನಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಚಿತ್ರಗೀತೆಗಳು, 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಇವರೊಂದಿಗೆ ಆಶಾ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸಾದರ್ ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ನಮ್ಮ ನಾಡು, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಟ್ರೈನ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, 6:02 ಗಾನಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಚಿತ್ರಗೀತೆಗಳು, 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶ ಬುಟ್ಟಿಯಲ್ಲಿ ನಮ್ಮ ಕೇಳುಗರೊಂದಿಗಿನ ಸಂದರ್ಶನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 8:02 ನಮ್ಮ ಆಯ್ಕೆ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮನಿನಾದ. ಎಲ್ಲಾ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
2: ನಂಗೀಗ 90ರ ಸಂಭ್ರಮ
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
3: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
2: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ

0: ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು, ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:30 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸವಿಯಾದ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ, 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ. ಗೀತೆಗಳನ್ನ ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದನ್ನ ಕೇಳಿ ಬಹಳ ಖುಷಿ ಆಯ್ತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರ್ಬೇಕು ಅನ್ನೋದೇ ಆಶಯ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋಣ. ಯಾರೆಲ್ಲ ಸ್ನೇಹಿತರು ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ, ಇನ್ನು ಕೆಲವು ಸ್ನೇಹಿತರು ಕೆಲಸಗಳಿಗೋಸ್ಕರ ಈಗ ಹೋಗ್ತಾ ಇರ್ತಾರೆ, ಎಲ್ಲರೂ ಸಹ ಟ್ಯೂನ್ ಇನ್ ಮಾಡಿ ನಮ್ಮ 102.9 FM ನಿಮ್ಮ ಮನಸ್ಸನ್ನು ರಂಜಿಸುವಂತಹ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಮೊದಲನೇ ಗೀತೆಯಾಗಿ ಕೌರವ ಚಿತ್ರದ್ದು. ಎಲ್ಎನ್ ಶಾಸ್ತ್ರಿ, ಲತಾ ಹಂಸಲೇಖ, ರಮೇಶ್ ಚಂದ್ರ ಮತ್ತು ಕುಸುಮ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಹಳೆಯ ಮಧುರ ಗೀತೆಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಾಕಷ್ಟು ವೆಲ್ಕಮ್ ಸಂದೇಶಗಳು ಈಗಾಗಲೇ ಬಂದಿದೆ. ನಿಮ್ಮೆಲ್ಲರ ವೆಲ್ಕಮ್ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಹೃದಯ ಹೃದಯ ಚಿತ್ರದ ಗೀತೆ ಇದು. ಶಿವರಾಜ್ಕುಮಾರ್, ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆ ಜಾಣ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಒಳ್ಳೆಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಮುಂದಿನ ಗಾನ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ್ದು, ಮನು ಅವರ ಗಾಯನ, ಶಿಶುನಾಳ ಶರೀಫರ ರಚನೆ, ಹಂಸಲೇಖ ಅವರ ಸಂಗೀತ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಬೆಳದಿಂಗಳ ಬಾಲೆ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಗಾಯನ, ಎಸ್ ಎಂ ಪಾಟೀಲ್ ಅವರ ರಚನೆ, ಗುಣಸಿಂಗ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಯಾವ ಗೀತೆಗಳು ಮೆಚ್ಚುಗೆ ಆಗ್ತಾ ಇದೆ ಅನ್ನೋ ಸಂದೇಶಗಳನ್ನೆಲ್ಲ ಹೀಗೇನೆ ಕಳಿಸಿ, ನಾನು ಖಂಡಿತ ನಿಮ್ಮ

0: ಸಂದೇಶಗಳನ್ನೆಲ್ಲ ಓದುವ ಸಮಯದಲ್ಲಿ ಓದೇ ಓದ್ತೀನಿ. ಓಕೆನಾ? ಧನ್ಯವಾದಗಳು. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:40. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ಸಾಕ್ಷಿ ಹೇಳಲಿಕ್ಕೆ ಬರ್ತಾರಲ್ಲ, ಅವರು ಫಸ್ಟ್ಗೆ ಏನೋ ಬರ್ತೀವಿ ಆಯ್ತು ಅಂತ ಹೇಳಿರ್ತಾರೆ, ಆದ್ರೆ ಕೊನೆ ಹಂತದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿರಾಕರಣೆ ಮಾಡ್ತಾರೆ, ನಮಗ್ ಬರಕಾಗಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ?
3: ಇದು ಅತ್ಯಂತ ಪ್ರಮುಖವಾದ ವಿಷಯ ಸರ್. ಮೊದಲಿಗೆ ಸಾಕ್ಷಿ ಅಂದ್ರೆ ಯಾರು? ಸೊ ಸಾಕ್ಷಿ ಅಂದ್ರೆ ಒಂದು ಘಟನೆ ಅಥವಾ ಅಪರಾಧವನ್ನು ನೇರವಾಗಿ ನೋಡಿದ ಅಥವಾ ತಿಳಿದಿರುವ ವ್ಯಕ್ತಿ, ಅದನ್ನು ನ್ಯಾಯಾಲಯಕ್ಕೆ ಬಂದು ಹೇಳುತ್ತಾರೆ ಎನ್ನುವವರನ್ನ ಸಾಕ್ಷಿ ಅಂತ ಕರಿತೀವಿ ನಾವು. ಸೊ ಈ ಸಾಕ್ಷಿ ನ್ಯಾಯಾಲಯಕ್ಕೆ ಬಂದ ಮೇಲೆ ನಾನು ಸಾಕ್ಷಿ ಹೇಳಲ್ಲ ಅಂದ್ರೆ ಏನಾಗುತ್ತೆ? ನ್ಯಾಯಾಲಯದಿಂದ ಸಮನ್ಸ್ ಅಥವಾ ನೋಟಿಸ್ ಅನ್ನೋದು ಬರುತ್ತೆ, ಕೋರ್ಟ್ ಅಲ್ಲಿ ನಾವು ಹಾಜರಾಗಬೇಕು ಯಾವ ದಿನ ನಮ್ಮನ್ನು ಕರೆದಿದ್ದಾರೆ. ಈ ಪ್ರಕ್ರಿಯೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ನ್ಯಾಯಾಲಯದ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಅಂದ್ರೂ ಅದನ್ನ ನಾವು ಪಾಲಿಸಬೇಕು. ಸೊ ಹಾಜರಾಗದೇ ಇದ್ದರೆ ನ್ಯಾಯಾಲಯ ವಾರಂಟ್ ಇಶ್ಯೂ ಮಾಡಬಹುದು. ಈಗ ಕೋರ್ಟ್ ಇಂದ ಬಂದಿದೆ ಅಂದ್ರೆ ವಾರಂಟ್ ಇಶ್ಯೂ ಮಾಡೇ ಮಾಡ್ತಾರೆ, ನೀವು ಒಂದ್ಸತಿ ಕರ್ದಾಗ ಬಂದಿಲ್ಲ ಅಂದ್ರೆ. ಹೌದು. ಸೊ ನೀವು ಬಲವಂತವಾಗಿ ಹಾಜರಾಗಲೇಬೇಕು ಕೋರ್ಟ್ಗೆ ಅಂತ ವಾರಂಟ್ ಇಶ್ಯೂ ಮಾಡ್ತಾರೆ. ಸೊ ಇನ್ನು ಹಾಜರಾಗಿದ ಮೇಲೆ ಸಾಕ್ಷಿ ಹೇಳಲು ನಿರಾಕರಿಸಿದ್ರೆ ಏನಾಗುತ್ತದೆ? ಇಲ್ಲಿ ಎರಡು ಕಾನೂನು ಅಂಶಗಳು ಬರುತ್ತದೆ. ಒಂದೇನು ನ್ಯಾಯ ಪ್ರಕ್ರಿಯೆ ಅಡ್ಡಿಯಾಗುವುದು. ನಿಮ್ಮಿಂದ ಸಾಕ್ಷಿ ನಿಂತಿದೆ, ನೀವು ಆ ಸಾಕ್ಷಿ ಹೇಳಲ್ಲ ಅಂದಾಗ ಅದು ತಪ್ಪಾಗದೆ ಇರಬಹುದು, ಬಟ್ ಆದ್ರೆ ಆ ಸಾಕ್ಷಿಯಿಂದ ನಿಂತಿರೋದು ಅದು ನಿಮ್ಗೆ ನ್ಯಾಯ ಒದಗಿಸೋಕೆ ನ್ಯಾಯಾಲಯಕ್ಕೆ ಕಷ್ಟ ಆಗಬಹುದು. ಇನ್ನೊಂದು, ಸಾಕ್ಷಿಯ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದಂಗೆ ಆಗುತ್ತೆ. ನೀನು ನಮ್ಮ ದೇಶದ ನಾಗರಿಕನಾಗಿ ಅಲ್ಲಿದ್ದಿ, ನೀನು ಏನಾಗಿದೆ ಅಂತ ನೀನ್ ನೇರವಾಗ ಅದನ್ನ ನೋಡಿದ್ಯಾ ಇನ್ಸಿಡೆಂಟ್ ಅಂದಾಗ, ನೀನ್ ಮುಂದೆ ಬಂದು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ ಅಂದಾಗ, ನೀನು ನಿನ್ನ ರೈಟ್ ಏನಿದೆ, ಹಕ್ಕೇನಿದೆ, ಅದನ್ನ ನಿರ್ಲಕ್ಷ್ಯ ಪಡಿಸಿದಂಗೆ ಆಗುತ್ತೆ.
2: ಅದೇ ಹೇಳ್ತೀವಿ ಅಂತಂದಿರ್ತಾರೆ, ಆಮೇಲೆ ಸಾಕ್ಷಿಗಳನ್ನ ಹೇಳುವ ರೀತಿಯಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ. ಅದೆಲ್ಲೋ ಅಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ಗಣನೆಗೆ ತಗೋಬಹುದು ನಿಜ, ಆದ್ರೆ ಬದಲಾವಣೆ ಮಾಡಬಹುದಾ?
3: ಬದಲಾವಣೆ ಮಾಡಬಹುದು ಸರ್. ಅಷ್ಟೇ ಅಲ್ಲದೆ ಈಗ ಯಾವ್ಯಾವ ಸಾಕ್ಷಿ ನಮ್ಮ ಮುಂದೆ ಸಾಕ್ಷಿ ಹೇಳಕ್ ಬರ್ತೀನಿ ಅಂತ ಹೇಳಿ ಕೋರ್ಟ್ ಆವರಣಕ್ಕೆ ಬಂದ್ಮೇಲೆ ನಾವು ಸಾಕ್ಷಿ ಹೇಳಲ್ಲ ಅಂತ ಹೇಳ್ತಾರಲ್ಲ, ಅವ್ರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳ್ತೀವಿ. ಸೊ ಏನಂತಂದ್ರೆ ಅವ್ರನ್ನ ಪ್ರತಿಕೂಲ ಸಾಕ್ಷಿ ಇವರು ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಜಸಿಕಾ ಲಾಲ್ ಮರ್ಡರ್ ಕೇಸ್ ಅಂತ ಎಷ್ಟೊಂದು ಕೇಳಿರ್ತೀರಾ ನ್ಯೂಸ್ ಅಲ್ಲಿ. ಸೊ ಆ ಕೇಸ್ ಅಲ್ಲಿ ಏನಾಗುತ್ತೆ, ಸಾಕ್ಷಿ ಕೆಲವರು ಬರ್ತಾರೆ, ಅವರು ಹೋಸ್ಟೈಲ್ ಆಗ್ತಾರೆ, ಪ್ರತಿಕೂಲವಾಗಿ ತಿರ್ಕೊಂತಾರೆ ಈ ಕೇಸ್ಗೆ. ಆಗ ಕೇಸ್ ನ ಮುಂದೆ ನಡ್ಸಕ್ಕೆ ಆಗಲ್ಲ. ಸೊ ಏನ್ ಶಿಕ್ಷಾ ಅಪರಾಧಿಗಳಿರ್ತಾರೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆಮೇಲೆ ರಿಯಲೈಸ್ ಆಗುತ್ತೆ, ಎವಿಡೆನ್ಸ್ ನ ಶೇಖರಣೆ ಮಾಡಿ ಇನ್ನೊಂದಷ್ಟು ಸಾಕ್ಷಿಗಳನ್ನ ಸೇರಿಸಿದಾಗ ಅವಾಗ ಅರ್ಥ ಆಗುತ್ತೆ ಈ ಅಪರಾಧಿಗಳನ್ನ ಬಿಡುಗಡೆ ಮಾಡಿದ ತಪ್ಪು, ಅವ್ರಿಗಾಗ ಶಿಕ್ಷೆ ಆಗುತ್ತೆ. ಸೊ ಸಾಕ್ಷಿಗಳು ನಾವ್ ಎಷ್ಟು ಸರ್ಕಾರಕ್ಕೆ ಆಗ್ಲಿ ಅಥವಾ ಯಾವ್ದ ತಪ್ಪಾಗಿದೆ ಅದಕ್ಕೆ ನಾವು ಸಹಕಾರ ಮಾಡಿ ನಾವು ಮೇಲೆ ಮುಂದೆ ಬಂದು ನಿಂತು ಹೇಳಿಲ್ಲ ಅಂತ ಹೇಳಿದಾಗ ಎಷ್ಟು ಕಷ್ಟ ಆಗುತ್ತೆ, ಮತ್ತೆ ಯಾವ ರೀತಿ ನ್ಯಾಯ ಒದಗಿಸೋಕೆ ನಮ್ಗೆ ನಾವು ಸಹಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ರ ಬಗ್ಗೆ ಹೇಳ್ಬೋದು.
2: ಏನು ಕಾರಣ? ಈಗ ಸಾಮಾನ್ಯವಾಗಿ ಅವರು ಹೇಳಬೇಕಾಗಿರೋ ವಿಷಯವನ್ನ ಮೊದಲು ಒಪ್ಕೊಂಡಿರ್ತಾರೆ, ನಂತರ ಹೊಸ್ಟೈಲ್ ಆಗ್ತಾರೆ ಅಥವಾ ಹೇಳೋದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಥವಾ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಯಾವ ಕಾರಣದಿಂದ ಆ ರೀತಿ ಮಾಡ್ತಾರೆ?
3: ಯಾಕೆ ಅಂತ ನಾವು ಕೇಳಿದಾಗ, ಒಂದು ಸಮಯ ವ್ಯರ್ಥ ಅಂತ ಯೋಚನೆ ಮಾಡಿದ್ರೆ, ಬಿಸಿ ಲೈಫ್ ಅಲ್ಲಿ ನಾನು ಬರ್ಲಿಕ್ಕೆ ಆಗಲ್ಲ ಅಂತ. ಇನ್ನೊಂದು, ಪೊಲೀಸು ಕೋರ್ಟು ಸುತ್ತಾಟ, ಕೆಲವೊಮ್ಮೆ ಬೆದರಿಕೆನೂ ಇರಬಹುದು. ಅದಷ್ಟೇ ಅಲ್ಲದೆ ಇದನ್ನ ಗಮನವಿಟ್ಕೊಂಡು ಭಾರತದಲ್ಲಿ ಏನು ನಮ್ಗೆ ಸಾಕ್ಷಿಗಳಿಗೆ ಸುರಕ್ಷೆ ಮಾಡಬೇಕಂತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಜಾರಿಗೆ ಬಂದಿದೆ. ಈ ಯೋಜನೆ ಅಡಿಯಲ್ಲಿ ಜೀವನ ಭೀತಿ ಇರುವ ಸಾಕ್ಷಿಗಳಿಗೆ ರಕ್ಷಣೆ ಆಗಿರಬಹುದು, ಗುರುತು ರಹಸ್ಯವಾಗಿಡುವುದು ಆಗಿರಬಹುದು, ಮತ್ತೆ ಸುರಕ್ಷಿತ ವಾಸಸ್ಥಳ, ಇದರಿಂದ ಸಾಕ್ಷಿಗಳು ಧೈರ್ಯವಾಗಿ ಹೇಳಲು ಪ್ರೋತ್ಸಾಹ ಸಿಗುತ್ತದೆ. ಈ ಸ್ಕೀಮ್ ಕೆಳಗಡೆ ನಿಮ್ಗೆ ರಕ್ಷಣೆಯನ್ನು ಕೊಡ್ತಾರೆ,
2: ಸಿಗುತ್ತೆ. ಸಾಕ್ಷಿ ಹೇಳಲಿಕ್ಕೆ ಹೆದರೋ ಅವಶ್ಯಕತೆ ಇಲ್ಲ.
3: ಹೌದು
2: ಅಲ್ವಾ? ಬಹಳ ಒಳ್ಳೆಯ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರೆ ಸ್ನೇಹಿತರೆ,
4: ವಿವಿಧ ಭಾರತಿ
0: ಓಲ್ಡಿಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ದಳವಾಯಿ ಚಿತ್ರದ ಗೀತೆ ಇದು. ರಾಜೇಶ್ ಲತಾ ಹಂಸಲೇಖ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಒಂದು ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರಲ್ಲ, ಹಾಗೆ ಆಪಲ್ ಯೂಸಸ್ ಏನೇನಿದೆ ಅದೆಲ್ಲ ಹೇಳಿದ್ದಾರೆ ಹಂಸಲೇಖ ಅವರವರ ಸಾಲುಗಳ ಮೂಲಕ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ, ಗಲಾಟೆ ಅಳಿಯಂದ್ರು ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಗಾಯನ, ಎಸ್ ನಾರಾಯಣ ಅವರ ರಚನೆ, ದೇವ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯೊಂದನ್ನು ಕೇಳುವಂತಹ ಸಮಯ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಾ ಇದೆ, ಆ ಸಂದೇಶಗಳಿಗೆಲ್ಲ ಪ್ರೀತಿಯ ಧನ್ಯವಾದಗಳು. ಕೊನೆಯ ಗೀತೆ ರಂಗೋಲಿ ಚಿತ್ರದ್ದು. ಚಿತ್ರ ಅವರ ಗಾಯನ, ವಿ ಮನೋಹರ್ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಗೀತೆಗಳನ್ನ ಕೇಳಿದ ಸ್ನೇಹಿತರೆ, ಇನ್ನು ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

ಹೇಳಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಜಂಟಿ ಅಭಿವೃದ್ದಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಉಭಯ ದೇಶಗಳು ಒಪ್ಪಿಕೊಂಡಿದ್ದಾರೆ. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ ಶೇಕಡಾ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ, ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆಯನ್ನು ಕೇಳಿದೆ. ರೈಲುಗಳಲ್ಲಿ ಇತ್ತೀಚೆಗೆ ವರದಿಯಾದ ಬೆಂಕಿ ಅವಘಡಗಳ ತನಿಖೆಯು ಹಲವಾರು ಪ್ರಕರಣಗಳಲ್ಲಿ ಸಮಾಜ ವಿರೋಧಿ ಶಕ್ತಿಗಳ ಕೈವಾಡವಿರುವ ಸಾಧ್ಯತೆಯನ್ನು ಬಹಿರಂಗಪಡಿಸಿದೆ. ರೈಲ್ವೆ ಇಲಾಖೆಯು ಈ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ರೈಲ್ವೆ ರಕ್ಷಣಾ ಪಡೆ ಈ ಕುರಿತು ತೀವ್ರ ತನಿಖೆ ನಡೆಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗವು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆಯ ಕುರಿತು ಸಮಾಲೋಚಿಸಿ ಮನವಿ ಪತ್ರ ಸಲ್ಲಿಸಿದರು. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯಲ್ಲಿ ನಿರ್ಮಾಣವಾಗಲಿರುವ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣದ ಶಿಲಾನ್ಯಾಸ ಸಮಾರಂಭದ ಸಿದ್ದತೆಗಳನ್ನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಭೇಟಿ ನೀಡಿ ಇಂದು ಪರಿಶೀಲಿಸಿದರು. ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹಿಂಗೆ ಕೈಯವ ನಿನ್ ಕೂಸು.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:24:24 ಈ ಸಮಯ ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜಾನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ?

ಕ್ಷೇತ್ರ ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಅಭಿಷೇಕ್ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಿಜಾನ ಕಾರ್ಯಕ್ರಮ. ಅಂಥದ್ದೇ ವಿಶೇಷವಾದ ವಿಷಯವನ್ನ ಇಂದು ಸಹ ಹೊತ್ತು ತಂದಿದ್ದೀನಿ. ವಿಷಯ ಏನು ಅಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ, 9483091029. ಮತ್ತೊಮ್ಮೆ ಹೇಳ್ತೀನಿ, 9483091029. ಕಾರ್ಯಕ್ರಮದ ಕುರಿತಾದ ವಿಷಯಕ್ಕೆ ಹಾಗೂ ಕಾರ್ಯಕ್ರಮದುದ್ದಕ್ಕೂ ಯಾರೆಲ್ಲ ನನ್ನ ಜೊತೆಯಾಗಿದ್ರೆ ಅನ್ನೋದನ್ನು ಸಹ ತಿಳಿಸೋದಕ್ಕೆ ಈಗಾಗಲೇ ಅನೇಕ ಸಂದೇಶಗಳು ಬಂದಿದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ಅಂತ ಆ ಸಂದೇಶಗಳಿಗೆಲ್ಲ ಪ್ರೀತಿಯ ಧನ್ಯವಾದಗಳು. ಏನು ವಿಶೇಷ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿದ್ದೆ, ಏನು ಆ ವಿಶೇಷ ಅಂತ ಹೇಳ್ತೀನಿ. ಹೆಚ್ಚು ಕಾಯಿಸೋದು ಬೇಡ, ಒಂದು ಗೀತೆಯನ್ನು ಕೇಳಿಸ್ತೀನಿ. ಆ ಗೀತೆಗೂ ನಾನು ಮಾತನಾಡುವಂಥ ಮಾತಿಗೂ ಸಂಬಂಧ ಇದೆ. ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಸಂದೇಶಗಳನ್ನ ಕಳಿಸ್ತಾ ಇರಿ. ಒಂದು ಗೀತೆಯನ್ನು ಕೇಳ್ತಾ ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರಾಡಿ.

ಜ್ಞಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಏನು ವಿಷಯ ಮಾತನಾಡಬಹುದು ಅಂತ ಗೆಸ್ ಮಾಡಿ ಅಂತ ಕೇಳಿದೆ ನಮ್ಮ ಸ್ನೇಹಿತರ. ಸಾಕಷ್ಟು ಸಂದೇಶಗಳು ಬಂದಿದೆ. ವಾ ವಾ ವಾ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಸ್ನೇಹಿತರ ಸಂದೇಶ. ಪ್ರಕಾಶ್ ಅವರು ವಿದ್ಯಾರಣ್ಯಪುರದಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀವಿ 11 ಗಂಟೆವರೆಗೂ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಮಾದನಹಿಪ್ಪರಿಗಿಂದ ಶಿವಲಿಂಗಪ್ಪ ಬದ್ರೆ ಭಾಗ್ಯಜ್ಯೋತಿ ಹಾಗೂ ಬದ್ರೆ ಅವರ ಸಂದೇಶ. ಇವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀನಿ ಅಂತ ತಿಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಮಳೆ ಕುರಿತಾಗಿ ಅಂತ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರು ಇಲ್ಲಿಂದ ಹೇಳ್ತಾ ಇದ್ದಾರೆ. ಹಾಗೆ ಮುಂಗಾರು ಮಳೆ ಈಗ ತಾನೇ ಎಲ್ಲೆಡೆ ಪ್ರಾರಂಭ ಆಗ್ತಾ ಇದೆ, ಆ ವಿಷಯ ಇರಬಹುದು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಮನು, ಅಂಕಿತ, ಗಗನ, ಮೋನಿಕಾ, ಸುಪ್ಪು, ಮಂಜು, ವರ್ಷ, ಚಿತ್ರದುರ್ಗದಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೀನಿ ಅಂತ ಸಹ ತಿಳಿಸಿದ್ದಾರೆ. ಧನ್ಯವಾದ. ನಳಿನ ಲಂಕೇಶ್ ವಿಜಯನಗರ ಬೆಂಗಳೂರಿನಿಂದ ಮಳೆ ಬಗ್ಗೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂಗಾರು ಮಳೆ ಕುರಿತು ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು ವಯಸ್ಕಾಲೋನಿ ಧಾರವಾಡದಿಂದ. ಹಾಗೆ ಮುಂಗಾರು ಮಳೆ ಬಗ್ಗೆ ಮಾತಾಡ್ತೀರಂತ ನಮ್ಗೆ ಗೊತ್ತಾದ ಬಿಡ್ರಿಪ್ಪ, ಸಂತೋಷ್ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕು ಜೋಡ್ಕುರುಳಿ ಲಗಮಣ್ಣ ಎನ್ರಾವಿಯಿಂದ. ಓಕೆ, ಮಳೆ ಹುಡುಗಿ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಮಾತನಾಡ್ಬೋದು ನಾನು ಅಂತ ಯೋಚನೆ ಮಾಡ್ತಿದ್ದೀರಲ್ಲ. ಓಕೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ, ಮುಂಗಾರು ಮಳೆ ಬಂದಿದೆ ಖಂಡಿತ ಸತ್ಯ. ಮುಂಗಾರು ಮಳೆಯ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಮುಂಗಾರು ಮಳೆ ಎಷ್ಟೋ ಜನಕ್ಕೆ ಕೇವಲ ಮಳೆ ಆಗುತ್ತೆ, ಆದರೆ ರೈತರಿಗೆ ಒಂದು ಸಂಭ್ರಮ ಆಗುತ್ತೆ. ಆ ಸಂಭ್ರಮ ಹೇಗಿರುತ್ತೆ ಅಂತ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ. ಕೇಳ್ತಾ ಇರ್ತೀರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ವಿಷಯ ನಿಮಗೆಲ್ಲ ಈಗಾಗಲೇ ತಿಳಿಸಿದ್ದೀನಿ, ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅಂತ. ಇಷ್ಟು ದಿನ ಹೇಗಪ್ಪ ಇತ್ತು ಅಂತ ಅಂದರೆ, ಯಾವಾಗ ಒಕ್ಕಣವನ್ನು ಮಾಡಿ ಅಂದರೆ ಸುಗ್ಗಿಯನ್ನು ಮಾಡಿ ಮುಗಿಸಿದ ನಂತರ ರೈತರು ತಮ್ಮ ರಾಸುಗಳು ಎಲ್ಲ ಸಲಕರಣೆಗಳು ಇವೆಲ್ಲವೂ ಸಹ ರೆಸ್ಟ್ಗೋಗ್ಬಿಡುತ್ತೆ. ಊರ ಹಬ್ಬಗಳು, ಜಾತ್ರೆಗಳು, ಇದರಲ್ಲಿ ರೈತರೆಲ್ಲ ಬ್ಯುಸಿ ಇರ್ತಾರೆ. ಎಲ್ಲ ಇಡೀ ಪ್ರಪಂಚ ನಮ್ಮ ದೇಶದಾದ್ಯಂತ ಬ್ಯುಸಿ ಇರ್ತಾರೆ ನಿಜ, ಆದರೆ ರೈತರಿಗೆ ಇದೊಂದು ಅವರ ರೆಸ್ಟ್ ಟೈಮ್. ಆ ರೆಸ್ಟ್ ಟೈಮ್ ಮುಗಿದು ಅವರ ಮತ್ತೆ ಒಂದು ವರ್ಷದ ದಿನಚರಿ ಆರಂಭ ಆಗೋ ಸಮಯ ಇದು. ಯಾವಾಗ ಮೊದಲನೇ ಮಳೆ ಬೀಳುತ್ತೆ, ಬಿದ್ದ ತಕ್ಷಣ ರೈತರು ಒಂದು ಸುಂದರವಾದ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ, ಹೊನ್ನೀರನ್ನು ಹೂಡುವಂಥದ್ದು. ಆ ಹೊನ್ನೀರನ್ನು ಹೂಡುವಂಥದ್ದು ಅಂತ ಅಂದರೆ ಮಳೆ ಬಿದ್ದ ಮಾರನೇ ದಿನವೇ ಹೋಗಿ ಅಲ್ಲಿ ವ್ಯವಸಾಯವನ್ನು ಮಾಡಿಬರೋಂಥದ್ದು. ವ್ಯವಸಾಯವನ್ನು ಮಾಡೋದಕ್ಕೂ ಮುಂಚೆ ಹಸುಗಳಿಗೆ ಪೂಜೆ ಮಾಡಿ, ನೇಗಿಲಿಗೆ ಪೂಜೆ ಮಾಡಿ, ಮನೆಯಲ್ಲಿ ಯಾರಾದರೂ ಒಬ್ಬರು ಅವ್ರಿಗೆ ಇಷ್ಟ ಆದವ್ರ ಹತ್ರ ಮೊದಲನೇ ನೇಗಿಲನ್ನು ಅವರ ಕೈಯಲ್ಲಿ ಕೊಟ್ಟು ಒಂದಷ್ಟು ದೂರ ಅವ್ರ ಹತ್ರ ಎಳೆಸಿ ಇಡೀ ಹೊಲವನ್ನು ಗದ್ದೆಯನ್ನು ಮಟ್ಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಸುಂದರವಾದ ಒಂದು ಪ್ರಾಕ್ಟೀಸ್. ಇದು ಹೊನ್ನೆರನ್ನ ಹೂಡುವಂಥದ್ದು ಅಂತ ಕರೀತಾರೆ. ಇದಾದ ತಕ್ಷಣ ಮುಂಗಾರು ಮಳೆ ಆರಂಭ ಆಗುತ್ತೆ. ಇನ್ನು ಕೆಲವೇ ದಿನದಲ್ಲಿ ಮುಂಗಾರು ಮಳೆ ಬರುತ್ತೆ ಅಂತ ಮೆಟರಾಲಜಿಕ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇಲ್ಲಿ ಎಲ್ಲರೂ ನಾವೆಲ್ಲರೂ ಮಳೆಗೋಸ್ಕರ ಕಾಯ್ತಾ ಇದ್ದರೆ, ಅಲ್ಲಿ ಮುಂದಿನ ಒಂದು ವರ್ಷದ ಬೆಳೆಗೋಸ್ಕರ ರೈತರು ಕಾಯ್ತಾ ಇರ್ತಾರೆ.

ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಿಜಾನ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆಯ ಆಗಮನ ಆಗಿದೆ. ಮುಂಗಾರಿನ ಔಷಧಿಯಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ರೈತರ ಮನೆಗಳಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಂದೇರನ್ನು ಹೂಡಿ ಬಂದ ನಂತರ ಅವರು ಮುಂದಿನ ಒಂದು ವರ್ಷಕ್ಕೆ ನಮ್ಮ ರೈತರು ಪ್ರಿಪೇರ್ ಆಗ್ತಾರೆ ಸ್ನೇಹಿತರೆ. ಹೇಗೆ ಪ್ರಿಪೇರ್ ಆಗ್ತಾರೆ ಅಂತ ಅಂದರೆ, ಮೊದಲನೇದಾಗಿ ಇಲ್ಲಿರುವಂತಹ ರೈತರ ಪರಿಕರಗಳು ಏನಿದೆ, ನೇಗ್ಲಾಗ್ಬೋದು, ಮರದ ನೇಗ್ಲು, ಕಬ್ಬಿಣದ ನೇಗ್ಲು, ಕುಂಟೆ ಹೊಡೆಯೋದು, ಹಾಗೆ ಕುಡ್ಲುಗಳು, ಉಜ್ಜೇರಿಗಳು, ಇವೆಲ್ಲವನ್ನು ಸಹ ಮೊದಲು ತಟ್ಟಿಸ್ಕೊಂಡು ಬಂದು ಅದನ್ನು ರೆಡಿ ಮಾಡ್ಕೊತಾರೆ. ಹಾಗೆ ಇನ್ನು ವರ್ಷಕ್ಕೆ ಬೇಕಾದಂಥ ಬೆಳೆ ಏನಿದೆ, ಅದನ್ನು ಬಿತ್ತನೆ ಬೆಳೆ ಏನಿಟ್ಟಿರ್ತಾರೆ, ಆ ಬಿತ್ತನೆ ಬೆಳೆಗಳನ್ನೆಲ್ಲ ಒಮ್ಮೆ ಪರಿಶೀಲಿಸಿ ಯಾವುದೇ ಹುಳ ಬಿದ್ದಿಲ್ವ ಏನಿಲ್ವ ಅನ್ನೋದನ್ನೆಲ್ಲ ಗಮನಿಸಿ ಮುಂದಿನ ವ್ಯವಸಾಯಕ್ಕೆ ರೆಡಿಯಾಗುವಂಥ ಸಮಯ ಇದು. ಇಡೀ ಊರಿಗೂರೆ ಇಡೀ ರೈತಾಪಿ ಬಂಧುಗಳೆಲ್ಲ ಈ ಒಂದು ರಜದ ಸಮಯವನ್ನು ಕಳೆದಿರ್ತಾರೆ. ಚೆನ್ನಾಗಿ ರೆಸ್ಟ್ ಮಾಡಿ ಒಳ್ಳೆ ಊಟ ತಿಂಡಿಯನ್ನು ಮಾಡಿ ಬೇರೆ ಬಿಸಿಲಲ್ಲಿ ಬೇರೆ ಎಲ್ಲೂ ಹೋಗ್ತೇನೆ ನೆಮ್ಮದಿಯಾಗಿ ಮನೆಗಳಲ್ಲೇ ಇದ್ದು ಒಂದು ವರ್ಷಕ್ಕೆ ಬೇಕಾಗುವಂಥ ಎನರ್ಜಿಯನ್ನು ಮತ್ತೆ ರೀಗೇನ್ ಮಾಡಿಕೊಂಡಿರ್ತಾರೆ. ಒಮ್ಮೆ ಮಳೆ ಬಿದ್ದ ನಂತರ ಹಳ್ಳಿಯ ಚಟುವಟಿಕೆಗಳನ್ನು ನೋಡೋದೇ ಒಂದು ಸುಂದರವಾದ ಒಂದು ಚಿತ್ರಣ ಸ್ನೇಹಿತರೆ. ಮಳೆ ಬಿದ್ದ ಮಾರನೇ ದಿನ ಎಲ್ಲರ ಹೆಗಲ ಮೇಲೆ ಈಗಲೇ ಟ್ರ್ಯಾಕ್ಟರ್ ಬಂದಿದೆ. ಆದರೆ ಇನ್ನೂ ಕೆಲವು ಸ್ನೇಹಿತರು, ಇನ್ನೂ ಎಷ್ಟೋ ಜನ ರೈತರು ನೇಗಿಲುಗಳನ್ನೇ ಬಳಸ್ತಾರೆ. ಎಲ್ಲರೂ ಹೆಗಲ ಮೇಲೆ ನೇಗಿಲನ್ನು ಹಾಕ್ಕೊಂಡು ಮುಂದೆ ಹಸುಗಳನ್ನು ಹೊಡೆದುಕೊಂಡು ಹೋಗೋದನ್ನು ಹಳ್ಳಿಗಳಲ್ಲಿ ನೋಡೋದೇ ಒಂದು ಚೆಂದ. ಮತ್ತಷ್ಟು ಮಾತಿದೆ ಈ ಒಂದು ಗೀತೆ ನಂತರ ಮಾತುಕತೆ ಮುಂದುವರಿಯುತ್ತೆ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಇಂದು ಇನ್ನು ವರ್ಷಕ್ಕೆ ಆಗುವಂಥ ಏನೇನು ಹೊಲಕ್ಕೆ ಬೇಕಾಗಿರುವಂಥ

ಒಂದೊಂದು ರೀತಿಯಾಗಿ ಬೆಳೆಗಳನ್ನು ಹಾಕೋದಕ್ಕೆ ಅಭ್ಯಾಸವನ್ನು ಮಾಡ್ಕೊತಾರೆ. ಒಂದೊಂದು ಊರಲ್ಲಿ ಒಂದೊಂದು ಥರ, ಕೆಲವು ಕಡೆ ಎಲ್ಲ ರಾಗಿ ಹಾಕಿದ್ರೆ, ಕೆಲವು ಕಡೆ ಜೋಳ, ಹಾಗೆ ಎಳ್ಳು, ಕಾಳುಗಳು ಇವೆಲ್ಲವನ್ನು ಹಾಕುವಂಥ ಒಂದು ಪದ್ಧತಿ ಇರುತ್ತೆ. ಆ ಒಂದು ಮಣ್ಣಿಗೆ, ಆ ಒಂದು ಊರಿಗೆ, ಆ ಒಂದು ಪದ್ಧತಿಗೆ ಏನು ಬೆಳೆದು ಬಂದಿರುತ್ತೆ ಊಟದ ಪ್ರಕಾರಗಳು, ಆ ಪ್ರಕಾರಗಳಂತೆ ಬೆಳೆಗಳನ್ನು ಹಾಕಲಾಗುತ್ತೆ. ಈ ಮುಂಗಾರು ಮಳೆಯ ಆರಂಭದಲ್ಲಿ ಇಷ್ಟೆಲ್ಲ ಅವರ ತಯಾರಿ ಇರುತ್ತೆ ನೋಡಿ. ಕೇವಲ ನಾವು ನಮ್ಮ ತಟ್ಟೆಯಲ್ಲಿ ಇರುವಂಥ ಅನ್ನವನ್ನು ನೋಡಿದ ತಕ್ಷಣ ಏನಂದ್ಕೊಂತೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ, ತಗೊಂತೀವಿ, ತಿಂತೀವಿ ಅಂತ. ಆದರೆ ಅದರ ಹಿಂದೆ ಇರುವಂಥ ಬೆವರು ಎಷ್ಟಿದೆ ಯೋಚನೆ ಮಾಡಿ. ಅವರ ಪರಿಶ್ರಮ, ಅವರ ತಯಾರಿಗಳು ಎಲ್ಲವೂ ಸಹ ಒಂದೊಂದು ಕೂಡ ಅದನ್ನು ಕಂಪೈಲ್ ಆಗಿ ಮಾಡಲ್ಲ, ಭಾಳ ಇಷ್ಟದಿಂದ ಮಾಡ್ತಾರೆ. ಇದನ್ನು ಮಾಡಬೇಕು ಅಂತಲ್ಲ, ಕೇವಲ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಯಾವ ರೈತನು ದುಡಿಯೋದಿಲ್ಲ. ತನ್ನ ಹೊಟ್ಟೆಯ ಜೊತೆ ಜಗದ ಹೊಟ್ಟೆಯನ್ನು ತುಂಬಿಸುವಂಥ ಹಂಬಲ ಅವನಲ್ಲಿ ಇರುತ್ತೆ. ಆದ್ದರಿಂದನೇ ಅವನು ಎಲ್ಲ ಕೆಲಸಗಳನ್ನು, ಎಲ್ಲ ಕಷ್ಟಗಳನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಆ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊತಾನೆ.

0: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತಟ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಘನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಘನಭಜನ ಕಾರ್ಯಕ್ರಮದಲ್ಲಿ ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ವಿ. ಕಾರಣ ಇಷ್ಟೇ, ನಿಮಗೆಲ್ಲ ಗೊತ್ತಾಗಿದೆ, ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಅನೌನ್ಸ್ ಮಾಡಿದೆ, ಇನ್ನು ಕೆಲವೇ ದಿನಗಳಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಮುಂಚೆ 6 ದಿನಗಳಿಗೆ ಮುಂಚೆ, ಅಂದರೆ ಜೂನ್ 1 ಯೂಶ್ವಲಿ ಬರ್ತಾ ಇತ್ತು, ಅದಕ್ಕಿಂತ 6 ದಿನಗಳ ಮುಂಚೆಯೇ ಮುಂಗಾರು ಪ್ರವೇಶಿಸ್ತಾ ಇದೆ. ಸೊ ಆದ್ದರಿಂದ ಇನ್ನು ರೈತರ ಮನೆಗಳಲ್ಲಿ ಹೇಗೆಲ್ಲ ಸಂಭ್ರಮ ಇರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮಕ್ಕಳಿಗೆ ಸ್ಕೂಲ್ ಇನ್ನು ಆರಂಭ ಆಗಿರಲ್ಲ, ಈ ಸಮಯದಲ್ಲಿ ನಿಮಗೆಲ್ಲ ಗೊತ್ತಾಯಿದೆ, ಜೂನ್ವರೆಗೂ ಅವ್ರಿಗೆ ಸ್ಕೂಲ್ ಆರಂಭ ಆಗಲ್ಲ. ಯಾವಾಗ ಹೊನ್ನೆಯರು ಓಡುತ್ತೆ ಅದೇ ಸಂದರ್ಭದಲ್ಲಿ ಹೊಲಕ್ಕೆ ಹೋಗಿ ಹೊಲದಲ್ಲಿರುವಂಥ ಕೆಲಸಗಳಿಗೆ ಮನೆಯ ಪ್ರತಿಯೊಬ್ಬರು ಸದಸ್ಯರು ಭಾಗವಹಿಸೋದಿದೆಯಲ್ಲ, ಅದು ಒಂದು ಅದ್ಭುತವಾದ ಕೆಲಸ. ಮಕ್ಕಳು ನಿಮಗೆ ಗೊತ್ತಿದೆಯಲ್ಲ, ಮಕ್ಕಳ ಉತ್ಸಾಹ ಎಷ್ಟಿರುತ್ತೆ ಅಂತ, ಎಷ್ಟು ಕೆಲಸದವರೆಗೆ ಅವರ ಉತ್ಸಾಹ ಇರುತ್ತೆ. ಆದರೂ ಸಹ ಹೊಲದ ಸುತ್ತ ಮಕ್ಕಳುಗಳು ಕಂಡಾಗ, ಅಕ್ಕಪಕ್ಕದ ಹೊಲಗಳಲ್ಲಿ ಇರುವಂಥ ಮಕ್ಕಳು ಮನೆಯವರೆಲ್ಲ ಬಂದಾಗ ಆ ಹೊಲಗಳು ಹೇಗಿರುತ್ತವಪ್ಪ ಅಂತ ಅಂದರೆ ಅದೇ ಒಂದು ಪ್ಲೇ ಗ್ರೌಂಡ್ ಥರ ಇರುತ್ತೆ. ಅಲ್ಲೇ ಮಕ್ಕಳ ಆಟವನ್ನು ಆಡಬಹುದು, ಅಲ್ಲಿ ಊಟವನ್ನು ಮಾಡುವಂಥದ್ದು, ಕಾಡಿನಲ್ಲಿ ಸಿಗುವಂಥ ಏನು ತೊಗೊಂಡೋಗಿರ್ತಾರೆ, ಮನೆಯಿಂದ ಏನೇ ತೊಗೊಂಡೋಗಿದ್ರು ಕಾಡಲ್ಲಿ ಊಟ ಮಾಡುವಾಗ ಅದು ಅಮೃತ ಆಗಿರುತ್ತೆ. ಆ ಫೀಲ್ ಸಿಗೋದು ಕೇವಲ ಹೊಲಗಳಲ್ಲಿ ಹಾಗೂ ರೈತರ ಕುಟುಂಬಗಳಲ್ಲಿ. ಈಗಾಗಲೇ ಹೇಳಿದೆ ನಿಮಗೆ, ಯಾವ ರೈತರು ಸಹ ಅಲ್ಲಿ ಬರುವಂಥ ಅಡ್ವರ್ಸ್ ಸಿಚುವೇಶನ್ ಬಗ್ಗೆ ವರಿ ಮಾಡೋದೇ ಇಲ್ಲ. ಕೇವಲ ನಾನು ಭೂಮಿ ತಾಯಿಯ ಮಗ, ಆಕೆ ಸೇವೆಯನ್ನು ಮಾಡಬೇಕು, ಅದ್ರ ಮೂಲಕ ನನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕು, ಅದರ ಜೊತೆ ಜಗದ ಹಸಿವನ್ನು ನಾನು ನೀಗಿಸಬೇಕು ಅನ್ನೋದು ಪ್ರತಿಯೊಬ್ಬ ರೈತರ ಉದ್ದೇಶ ಆಗಿರುತ್ತೆ. ಆದ್ರಿಂದಲೇ ಪ್ರತಿ ಬಾರಿ ಅವರು ಹೊನ್ನೆರನ್ನು ಹೂಡುವಂಥ ಸಂದರ್ಭದಲ್ಲಿ ಹೊಲಕ್ಕೆ ಕಾಲಿಡುವ ಮುಂಚೆನೆ ಆ ಭೂಮಿ ತಾಯಿಗೆ ನಮಿಸಿ, ಈ ವರ್ಷ ನಮ್ಮ ಬಾಳು ಹೆಚ್ಚಲಿ, ಈ ಹೊಲ ಹೆಚ್ಚಲಿ ಅಂತ ಆರೈಸಿಬಿಟ್ಟು ಬೇಡ್ಕೊಂಡು ಅದರ ಮೂಲಕ ಆ ಹೊಲದ ಒಳಗಡೆ ಕಾಲಿಡ್ತಾರೆ. ತನ್ನ ಮನೆಗೆ ವರ್ಷದ ಅನ್ನವನ್ನು ದುಡಿಯೋದ್ರ ಮೂಲಕ ಇಡೀ ಜಗತ್ತಿಗೆ ಅನ್ನವನ್ನು ದುಡಿಯುವಂಥ ಕಾಯಕ ಆರಂಭ ಆಗುವ ಸಮಯ, ಈ ಸಮಯ ಮುಂಗಾರಿನ ಹೊಸ್ತಿಲಲ್ಲಿ ಇರುವಂಥ ಸಮಯ. ಈ ಹಳ್ಳಿಯ ಆಚರಣೆಗಳೆಲ್ಲ ಹೀಗೇನೆ ಸ್ನೇಹಿತರೆ, ಒಂದೊಂದು ಆಚರಣೆಗಳು ವಿಶೇಷವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ. ಹೀಗೆ ಬದುಕಬೇಕು, ಹೀಗೆ ಇರಬೇಕು, ಇದರ ಮೂಲಕನೇ ನಾವು ಲೋಕಕ್ಕೆ ಅನ್ನ ನೀಡಬೇಕು ಅಂತ ಪ್ರತಿಯೊಬ್ಬ ರೈತರು ಹೊಡೆದಾಡ್ತಾ ಇರ್ತಾರೆ. ಆದ್ದರಿಂದ ಕೊನೆಯದಾಗಿ ಇನ್ನೇನು ಹೇಳ್ಬೋದಪ್ಪ ಅಂತಂದರೆ, ತಿನ್ನುವಂಥ ಪ್ರತಿಯೊಂದು ಅನ್ನದ ಹಗುಳಲ್ಲಿ, ಕಾಳುಗಳಲ್ಲಿ ಯಾವುದೋ ಒಬ್ಬರು ರೈತರ ಬೆವರಿನ ಹನಿ ಇರುತ್ತೆ. ಹೊಟ್ಟೆ ತುಂಬುವಂತಹ ಅನ್ನವನ್ನು ಬಿಸಾಕೋದಕ್ಕೂ ಮುಂಚೆ ಒಮ್ಮೆ ಯೋಚನೆಯನ್ನು ಮಾಡಿ. ಮುಂಗಾರು ಮಳೆ ಬಂದಾಗ ನಾವು ಮಳೆಯನ್ನು ನೋಡಿ ಖುಷಿ ಪಡ್ತಾ ನಮ್ಮ ನಮ್ಮ ಮನೆಗಳಲ್ಲಿ ಕೂತಿರ್ತೀವಿ, ಆದರೆ ಮುಂಗಾರು ಮಳೆ ಬಿದ್ದ ತಕ್ಷಣ ನಾಳೆ ಹೇಗಪ್ಪ ನನ್ನ ಹೊಲದಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡ್ತಾ ಇರ್ತಾರೆ ನಮ್ಮ ಅನ್ನದಾತರು. ಅವರು ಅನಲೈಸನ್ನು ಮಾಡಿ ಒಂದು ವರ್ಷದ ಬೆಳೆಗೆ ಹೇಗೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಹಾಗೆಲ್ಲ ಪ್ರೊಟೆಕ್ಟ್ ಮಾಡಿ ಅನ್ನವನ್ನು ಬೆಳೆದು ಕೊಡ್ತಾರೆ. ಆ ಬೆಳೆದು ಕೊಡುವಂಥ ಒಂದು ಅಗಳು ಸಹ ವ್ಯರ್ಥ ಆಗದೇ ಇರ್ತಾರೆ ನೋಡ್ಕೊಳ್ಳೋದು ಪ್ರತಿಯೊಬ್ಬ ನಾಗರಿಕ ಮನುಷ್ಯನ ಕರ್ತವ್ಯ. ಆ ಕರ್ತವ್ಯ ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ ಇನ್ನು ಇದಾಗಿತ್ತು ಇಂದಿನ ಕಾರ್ಯಕ್ರಮದ ವಿಶೇಷ. ಇನ್ನೇನಿದ್ರು ನಿಮ್ಮ ಮಾತುಗಳನ್ನು ಕೇಳುವಂಥ ಸಮಯ ಸ್ನೇಹಿತರೆ, ನಿಮ್ಮ ಮಾತುಗಳು ಬರಲಿ. ಸ್ಟುಡಿಯೋ ಸಮಯ ಏನೇನು 6:40 ಆಗಲಿದೆ, 6:40ಗೆ ಸರಿಯಾಗಿ ಪ್ರದೇಶ ಸಮಾಚಾರ ಇರುತ್ತೆ. ಅದಾದ ನಂತರ ನಾವು ಮತ್ತೆ ಭೇಟಿಯಾಗೋಣ, ನಿಮ್ಮ ಸಂದೇಶಗಳನ್ನ ನೋಡೋಣ, ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇರಿ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ದಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗೆ ಹೆಚ್ಚಿನ ಗಮನ ಹರಿಸುವಂತೆ ವನ್ಯಜೀವಿ ಪರಿಪಾಲಕರಿಗೆ ನಿರ್ದೇಶನ ನೀಡಿದ್ದಾರೆ. ಬಂಡೀಪುರ, ನಾಗರಹೊಳೆ, ಕಾಳಿ, ಬಿಳಿಗಿರಿ ರಂಗನಬೆಟ್ಟ ಮತ್ತು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ

ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20 ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023 ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಶೇಕಡಾ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ದಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ದಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ದತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: 97.9 ಎಫ್ಎಂ
1: ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂಥ ವಿಷಯ ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅನ್ನುವಂಥ ಒಂದು ವಿಷಯದ ಕುರಿತು ಮಾತನಾಡಿದ್ವಿ. ಸಾಕಷ್ಟು ನಮ್ಮ ಸ್ನೇಹಿತರ ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳು ಸಹ ಬರಲಿ. ರೈತಾಪಿಗಳ ಮನೆಗಳವರು ನೀವಾಗಿದ್ದರೆ ನಿಮ್ಮ ಅನುಭವಗಳೇನು, ನಿಮ್ಮ ಊರಿನಲ್ಲಿ ಹೇಗೆಲ್ಲ ಈ ಮುಂಗಾರನ್ನ ಆರಂಭಿಸ್ತೀರಾ, ಹೇಗೆ ನೀವು ಈ ಒಂದು ಹೊಸ ವರ್ಷದ ಒಂದು ವರ್ಷವನ್ನು ಹೇಗೆ ನೀವು ಆಸ್ವಾದಿಸ್ತೀರಾ ಮತ್ತು ಆಹ್ವಾನಿಸ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ ಸಂದೇಶಗಳನ್ನು ಕಳಿಸೋದ್ರ ಮೂಲಕ. ಈಗಾಗಲೇ ಅನೇಕ ಸ್ನೇಹಿತರ ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದುವ ಸಂದರ್ಭದಲ್ಲಿ ಓದೇ ಓದ್ತೀನಿ. ಆದಷ್ಟು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. KGF 2 ಚಿತ್ರದ ಗೀತೆ, ಸುಚೇತಾ ಬಸ್ರೂರು ಅವರ ಗಾಯನ, ಕಿನ್ನಲ್ ರಾಜ್ ಅವರ ರಚನೆ, ರವಿ ಬಸ್ರೂರು ಅವರ ಸಂಗೀತ.

0: ಈಗ ನಿಮಗೆ ಕೇಳಿಸಿದಂಥ ಗೀತೆ KGF 2 ಚಿತ್ರದ ಗೀತೆ ಸ್ನೇಹಿತರೆ. ಈ ಗೀತೆಯನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ನಾಯಕನ ಮಗು ಆಗಿರುವಂಥ ಸಂದರ್ಭದಲ್ಲಿ ತಾಯಿ ಗದ್ದೆಯಲ್ಲಿ ಕೆಲಸವನ್ನು ಮಾಡ್ತಾ ಮಗುವನ್ನು ಹೊಲದ ಒಂದು ಮರದ ಪಕ್ಕ ಅಲ್ಲೇ ಕಟ್ಟಿ ಮಗುವನ್ನು ಅಲ್ಲಿರಿಸಿರ್ತಾರೆ. ಅಳತಿರುವಂಥ ಮಗುವನ್ನು ನೋಡಿ ಹೇಳುವಂಥ ಹಾಡಿದು. ಇದು ಒಂದು ಸಾಮಾನ್ಯವಾದ ಚಿತ್ರಣ ಸ್ನೇಹಿತರೆ. ಹಳ್ಳಿಗಳಲ್ಲಿ ಹೊಲಗಳ ಪಕ್ಕ ಅವರ ಅನುಕೂಲಕ್ಕೆ ಅನುಸಾರವಾಗಿ ಕೆಲವು ಚಿಕ್ಕ ಮಕ್ಕಳಿದ್ದರೂ ಸಹ ಅವರನ್ನು ಹೊಲದ ಪಕ್ಕದಲ್ಲೇ ಹೊಲದ ಕೆಲಸವನ್ನು ಮಾಡ್ತಾ ಯಾವುದರ ಮರದ ಪಕ್ಕ ಅವರನ್ನು ಮಲಗಿಸೋದು, ಮಕ್ಕಳೆಲ್ಲ ಅಲ್ಲೇ ಹೊಲದಲ್ಲಿ ಆಟ ಆಡೋದು ಇವೆಲ್ಲವೂ ಸಹ ಸಾಮಾನ್ಯವಾಗಿ ಕಾಣಸಿಗುವಂಥ ಒಂದು ಸಂದರ್ಭಗಳು. ನೀವು ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಪ್ರಾತಃ ಕಾಲವಾಗೋದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು

0: ಪರ್ವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
1: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
0: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಂಡು ಅಂದರು. ಸರಿ ಮಾಡಿ ಅಂತಂದು. ಸರಿ ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ ಆ ದೊರಸ್ವಾಮಿ ಅವ್ರಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರಿ, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು. ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದನ್ನು ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟಿಸ್

0: ನಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಯಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡಿದೆ. ಒಂದು 4-5 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವ್ರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-5 ವರ್ಷ ಪಾತ್ರ ಮಾಡಿದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೂ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು. ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೇ ಅಷ್ಟೇ, ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
1: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ?
0: ಹೌದು ಹೌದು, ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತಿಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರಹಾಸದಲ್ಲಿ ದುಷ್ಟು ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ HD ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಟಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಉದ್ಭಾರತಿ ಆಕಾಶವಾಣಿ ಕನ್ನಡ. ಇದುವರೆಗೆ ಕನ್ನಡ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುವಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ್ ಟೆಕ್ಸ್ 2026 ಈ ವರ್ಷ ಜುಲೈ 14-17 ನವದೆಹಲಿಯಲ್ಲಿ ನಡೆಯಲಿದೆ. ಈ ಪ್ರದರ್ಶನಕ್ಕೆ ಅನುಗುಣವಾಗಿ ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ಇಂದು ಭಾರತ್ ಟೆಕ್ಸ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ದಿಮೆಯಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ 2025-26 ಹಣಕಾಸು ವರ್ಷದಲ್ಲಿ ಕಂಪನಿಯ ಕಾರ್ಯಾಚರಣೆಯ ಆದಾಯದಲ್ಲಿ 16% ಬೆಳವಣಿಗೆ ದಾಖಲಿಸಿದೆ. ಕೃಷಿ ಹೊಂಡಗಳಲ್ಲಿ ಸಂಭವಿಸುತ್ತಿರುವ ಪ್ರಾಣಹಾನಿಗಳನ್ನು ತಡೆಗಟ್ಟಲು ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಲು ರೈತರು ಕ್ರಮ ವಹಿಸಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಲು ದ್ವಿಸ್ತರ ಸಮಿತಿಗಳನ್ನು ರಚನೆ ಮಾಡಿ ಎಂದು ಕೋಲಾರ ಜಿಲ್ಲಾಡಳಿತ ಆದೇಶಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a Viksit Samriddh Bharat.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಈಗ ಕೆಲವು ಗೀತೆಗಳ ಬಿಟ್ಟನ್ನು ಕೇಳುವಂತ ಸಮಯ. ಸ್ನೇಹಿತರೆ, ಯಾವ ಗೀತೆಯನ್ನು ಕೇಳ್ತಿದ್ವಿ ಅಂತ ಅಂದರೆ, ಸಿಪಾಯಿ ಚಿತ್ರದ ಗೀತೆಯ ಬಿಟ್ಟೊಂದನ್ನು ಕೇಳೋಣ.
5: ವಂದಿತ ಕಿರಣ,
4: ಎಲ್ಲನ್ ಶಾಸ್ತ್ರಿ ಮತ್ತು ತಂಡದವರ ಗಾಯನ, ಹಂಸಲೇಖ್ ಅವರ ರಚನೆ ಮತ್ತು ಸಂಗೀತ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:14 ಈಗ ಕೇಳಿ ಆಕಾಶವಾಣಿಗೆ ತುಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಇವರೊಂದಿಗೆ ಆಶಾ ಆಕಾಶಬುಟಿಯ ಕಾರ್ಯಕ್ರಮ ಇದು.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನು ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಆಶಾ ಅವರೇ.
1: ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ,
2: ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರಬೇಕಾದ್ರೆ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ, ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು. ಅವರು ಸಿಕ್ಕಿದ್ರು ನನಗೆ. ಅವ್ರು ಸಿಕ್ಬಿಟ್ಟು, ಡೋಂಟ್ ವರಿ, ನಾ ಹೇಳ್ಕೊಡ್ತೀನಿ ಅಂತ. ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ, ಹಾಗೆ ನನಗೆ ಸಂಗೀತನ ಅರ್ಧ ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ. ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ತೆ, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ, ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯ್ತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು, 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲಾಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನು ದೇವರನಾಮ ಆಗಲಿ ಭಾವಗೀತೆ ಆಗಲಿ ಮೂರೂ ಡೆಲ್ಲಿಗೆ ಹೋಗ್ತಾಯಿತ್ತು. ದೇವರ ದಯದಿಂದ ನಾನು ಎಲ್ಲ ಫುಲ್ ಆಗಿ ಸರಿ 89 ಆಕಾಶವಾಣಿಯಲ್ಲಿ ಕಾನ್ಫರ್ಮ್ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿಹೈ ಆಗಿರಬೇಕು.
1: ಓಕೆ,
2: ಬೈ ಗಾಡ್ಸ್ ಗ್ರೇಸ್ ಅಶ್ವತ್ಗೆ ಆಗಿತ್ತು ನನಗೆ ಬಿಹೈ. ಸೊ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವು ಏನು ಮಾಡಬೇಕು ಅಂದರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು, ಆಮೇಲೆ ಶ್ರುತಿ ತಂಬೂರಿ, ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು,
1: ಎಲೆಕ್ಟ್ರಾನಿಕ್
2: ಬಂದ್ಬಿಟ್ಟಿದೆ, ಯಾರಿಗೂ ತಂಬೂರಿ ನಾವು ಹಾಕೊಂಡು ಎಡಗೈಲಿ ತಾಳ ಹಾಕೊಂಡು ಹಾಡಬೇಕು, ಆ ಥರ ಎಲ್ಲ ಇತ್ತು. ತುಂಬ ಬೈ ಗಾಡ್ಸ್ ಗ್ರೇಸ್ ಆಮೇಲೆ ನನಗೆ ಭಾವಗೀತೆ, ದೇವರ ನಾಮ, ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ದರಿಂದ, ದೇ ಗೇವ್ ಮೀ ಆ್ಯಂಡ್ MA ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
1: ಓಕೆ.
2: ಸೊ ಬೈ ಗಾಡ್ಸ್ ಗ್ರೇಸ್

0: ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು ಮೈಸೂರಿಂದ ಬೆಂಗಳೂರಿಗೆ 89 ಅಲ್ಲಿ ಬೆಂಗಳೂರಿಗೆ ಬಂದು
1: ಆಕಾಶವಾಣಿ
0: ರೆಕಾರ್ಡಿಂಗ್ಸ್ ಎಲ್ಲ ಹೌದು ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಎಚ್ ಕೆ ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬಾ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬಾ ಚೆನ್ನಾಗಿರ್ತಾ ಇತ್ತು.
1: ಆವಾಗ ರೆಕಾರ್ಡಿಂಗ್ಸ್ ಎಲ್ಲ ಹೇಗ್ ನಡೀತಿತ್ತು? ಇವಾಗೆಲ್ಲ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡ್ತೀವಿ, ಅವಾಗೆಲ್ಲ ಲೈವ್ ಪರ್ಫಾರ್ಮೆನ್ಸಸ್ ಎಲ್ಲ ನಡೆಯುತ್ತೆ.
0: ಹೌದು, ಲೈವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ತುಂಬಾ ಹಾಡ್ಬೇಕಾದ್ರೆ ಆಲ್ ಇಂಡಿಯಾ ರೇಡಿಯೋ ಸೇರ್ಕೊಂಡಿರ್ಲಿಲ್ವಲ್ಲ ನಾನು, ಹಾಡು ಹೋಗಿ ಕೂತ್ಕೊಂಡಿದ ತಕ್ಷಣ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಅಳುಕು, ಏನಪ್ಪ ದೇವ್ರೇ ಇವತ್ತು ಚೆನ್ನಾಗಿ ಬರುತ್ತಾ ಅಂತೆಲ್ಲ ಕೇಳ್ಕೊಂಡು. ಸೊ ಅಲ್ಕು ಹೋಗಿ ಕೂತಿದ ತಕ್ಷಣ ಮೃದಂಗ, ವೈಲಿನ್ ಎಲ್ಲ ಇರೋರು, ಏನೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ನಾವಿನ್ನೂ ತುಂಬಾ ಏನೂ ಇಲ್ಲ ಒಂಥರ, ಬಟ್ ಎಂಥ ಒಳ್ಳೆ ಎನ್ಕರೇಜ್ಮೆಂಟು ರೆಕಾರ್ಡ್ ಮಾಡೋರು ನಮಗೆಲ್ಲ ಒಂದು ಭರವಸೆ ಕೊಟ್ಟು ಏನೇ ಯೋಚನೆ ಮಾಡಬೇಡ ಅಂತ ತುಂಬಾ ಹೇಳಿ ನಮ್ಮನ್ನೆಲ್ಲ ತುಂಬಾ ಎನ್ಕರೇಜ್ ಮಾಡಿ ಬೆಳೆಸಿ 28 ನಿಮಿಷ ಹಾಡಬೇಕು, 28.5 ನಿಮಿಷ ಅರ್ಧ ಗಂಟೆ ಕಾಲ ಪ್ರೋಗ್ರಾಮ್ಗೆ ಅಂದರೆ ಹಾಡಬೇಕು ಅಂದರೆ ನಾವು ಠಕಾರ ಅಂತ ಹಾಗೆ ನಿಲ್ಲಿಸ್ಬೇಕು. ಆ ಥರ ಎಲ್ಲ ನಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಕಾಶವಾಣಿಲಿ ಹಾಡೋದು ಅಂದರೆ ತುಂಬಾ ದೊಡ್ಡತನ ಅದು.
1: ಏನಾದರೂ ಸಿಹಿ ನೆನಪುಗಳು ನೆನಪಿಸ್ಕೊಳ್ಳೋದಾದ್ರೆ
0: ಹೇಳಬೇಕು ಅಂತಂದರೆ, ಬೆಂಗಳೂರು ಆಕಾಶವಾಣಿಗೆ ಬಂದಾದ್ಮೇಲೆ ನಾ ಹಾಡೋಕೆ ಶುರು ಮಾಡಾದ್ಮೇಲೆ ಇಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆದಮೇಲೆ ನನ್ನ ಹೆಸರು ಎಲ್ರಿಗೂ ಗೊತ್ತಾಗಿತ್ತು. ಸೊ ನನಗೆ ಹೆಸರು ಬಂದಿದ್ದೇ ಆಕಾಶವಾಣಿಗೆ. ನಾನು ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ನಾನು ಆಕಾಶವಾಣಿಗೆ ಬಂದು ಸೇರ್ಕೊಂಡಾದ್ಮೇಲೆ ರೆಕಾರ್ಡಿಂಗ್ ಸ್ಟಾಫ್ ಆರ್ಟಿಸ್ಟ್ ಆದ್ಮೇಲೆ ನಮ್ಗೆ ಆ ಟೈಮಲ್ಲೆಲ್ಲ ನಮಗೆ ಲೈವ್ ಇತ್ತು, 8:20 ಲೈವ್, 8:20 to 9 ಅದೊಂದು ಲೈವ್, ಆಮೇಲೆ 12:30 to 1 ಒಂದು, 1 to 1:10 ಭಾವಗೀತೆ, ಆಮೇಲೆ 1:30 to 2. ಅಮೇಝಿಂಗ್ ಆಗಿತ್ತು ನಮ್ಗೆ ಆಕಾಶವಾಣಿ ಜೀವನ ಅವಾಗ, ತುಂಬಾ ಅಮೇಝಿಂಗ್ ಆಗಿತ್ತು. 8:20 ಅಂದ್ರೆ ನಾವು 7:30 ಇಲ್ಲಿರ್ಬೇಕು ತಂಬೂರ ಆರ್ಟಿಸ್ಟ್ ಆಫ್. ಆಮೇಲೆ ನಮ್ಗೆ ಆತರ ಹೇಳಿದ್ರು ಅಂದ್ರೆ ನಾವು ಅಕಸ್ಮಾತ್ ದಡೀರಂತ ಆರ್ಟಿಸ್ಟ್ ಬರ್ತದ್ರೆ ವಿ ಹ್ಯಾವ್ ಟು ಬಿ ರೆಡಿ, ನಾವೇ ಹಾಡಕ್ಕೆ.
1: ಓಕೆ,
0: ಯಾಕಂದ್ರೆ ಅದು ಆ ಟೈಮಲ್ಲೆಲ್ಲ ಬೇರೆ ರೆಕಾರ್ಡಿಂಗ್ ಹಾಕ್ತೀವಿ ಪರವಾಗಿಲ್ಲ ಅಂತಿರ್ಲಿಲ್ಲ, ನಾವು ಯಾರು ತಂಬೂರ ಆರ್ಟಿಸ್ಟ್ ಇರೋರೋ ಅವ್ರಿಗೆ ಹೇಳ್ಬಿಡೋರು, ಇವಾಗ ಬಂದಿಲ್ಲ ಆರ್ಟಿಸ್ಟ್ ಇನ್ನೊಂದು ಅರ್ಧ ಗಂಟೆ ಕಾಲಕ್ಕೆ ಶುರು ಆಗುತ್ತೆ, ನೀವು ಹಾಡ್ಬೇಕು ಅಂದ್ರೆ ನಾವು ರೆಡಿಯಾಗಿ ಇದ್ಬಿಡ್ಬೇಕು. ಸೊ ಆತರ ಎಲ್ಲ
1: ಚಾಲೆಂಜಿಂಗ್ ಅಂತ,
0: ತುಂಬಾ ಚಾಲೆಂಜ್, ವೆರಿ ಚಾಲೆಂಜಿಂಗ್, ತುಂಬಾ ಚೆನ್ನಾಗಿರೋದು. ಸೊ ಹೀಗೆ ಭಾವಗೀತೆನೂ ಅಷ್ಟೇ, 1 to 1:09. ಒಂದ್ಸತಿ ಏನಾಯ್ತು ಅಂದ್ರೆ ಭಾವಗೀತೆಯಲ್ಲಿ ಯಾರೋ ಹಾಡ್ತಾ ಇದ್ರು, ಹಾಡ್ತಾ ಇರ್ಬೇಕಾದ್ರೆ ನನ್ನ ಒಬ್ರು ಕಲೀಗ್ ತಂಬೂರಿ ಮೀಟ್ತಾ ಇದ್ರು, ಹೇಳ್ತಾ ಇದಾರೆ ನಿಲ್ಸು ನಿಲ್ಸು, 8:30 to 9 ನಿಂತು ಹೋಗ್ಬೇಕದು, ನಿಲ್ಸು ಅಂದ್ರೆ ನಿಲ್ಸ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ ತಕ್ಷಣ, ಅಲ್ಲ ಎಷ್ಟು ನಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು ತಂಬೂರಿ ಮೀಟ್ ಅವ್ರಿಗೂ ಅಂತ ಹೇಳಕ್ಕೆ, ತಕ್ಷಣ ಅವ್ರು ಹೋಗಿ ಅವ್ರ ಬಾಯಿ ಮುಚ್ಚಿಬಿಟ್ರು, ದಡೀರಂತ ನಿಂತು ಹೋಗಕ್ ಬದ್ಲು ಅಲ್ಲ. ಆ ತರ ಎಲ್ಲ ತುಂಬಾ ಆಗತ್ತೆ. ಆಮೇಲೆ ನಾವು ತಂಬೂರಿ ಮೀಟ್ ಆದ್ರೂ ವಿ ಹ್ಯಾಡ್ ಟು ಬಿ ವೆರಿ ಅಲರ್ಟ್, ನಾವು ಹೇಳ್ತಾ ಇರ್ಬೇಕು ಅವ್ರಿಗೆ 1, 2, 1 ನಿಲ್ಸಿ ನಿಲ್ಸಿ ಅಂತೆಲ್ಲ. ಸೊ
1: ಇನ್ನೊಂದೇನಂದ್ರೆ ಹಾಡುವಲ್ಲಿ ಮಗ್ನರಾಗಿರ್ತಾರ ಅವರು,
0: ತುಂಬಾ ಅಲ್ವಾ? ಹೌದು, ಮಗ್ನರಾಗಿರ್ತಾರೆ ಅಂದ್ರೆ ಆಕಾಶವಾಣಿಯಲ್ಲಿ ಫಸ್ಟ್ ಮಗ್ನರಾಗ್ಬೋದು, ಇನ್ನೇನ್ ಟೈಮ್ ಮುಗಿತಾ ಬಂತು ಅನ್ಬೇಕಾದ್ರೆ ಮಗ್ನರಾಗಲ್ಲ, ಅಲರ್ಟ್, ತುಂಬಾ ಅಲರ್ಟ್ ಆಗ್ಬೇಕು.
1: ಓಕೆ ಮೇಡಮ್, ಇವಾಗ ಕಲಾವಿದರ ಬದುಕಿನಲ್ಲಿ ತುಂಬಾ ಜನ ಮ್ಯೂಸಿಕ್ ಆರ್ಟಿಸ್ಟ್ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಆಕಾಶವಾಣಿ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ ಕಲಾವಿದರಿಗೆ, ಅಂದ್ರೆ ಅದರ ಮಹತ್ವವನ್ನ ನೀವು ಹೇಗೆ ವರ್ಣಿಸ್ತೀರಿ?
0: ಕಪಟೆ ಮಹತ್ವ ಇದೆ ಆಕಾಶವಾಣಿ ಅಂತಂದ್ರೆ, ನಾವು ನಮ್ಮ ಬಯೋಡೇಟಲ್ಲಿ ನಾವು ವಿ ಆರ್ ಎ ಗ್ರೇಡ್ ಆರ್ಟ್, ವಿ ಆರ್ ಬಿ ಹೈ, ವಿ ಆರ್ ಎ ಗ್ರೇಡ್, ಎ ಟಾಪ್ ಅಂತ ಹೇಳ್ಕೊಂಡ್ರೆ ಅದ ಬೆಲೆನೇ ಬೇರೆ. ಆಕ್ಚುಲಿ ದೂರ ನಾವು ಇವಾಗ ಎ ಟಾಪ್ ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ ಇನ್ ದೂರದರ್ಶನ್ ಅಂತ ಹಾಕ್ತಿವಿ, ಅದರಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ ಅಂತಾನೆ ಹೇಳ್ಬೋದು, ಖಂಡಿತ ಹೇಳ್ತಾರೆ. ಆ ಬಯೋಡೇಟಾ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೌದು, ಈಗೆಲ್ಲ ಡಿಜಿಟಲ್, ಎಲ್ಲ ಡಿಜಿಟಲ್ ಆಗೋಗಿದೆ ಮೇಡಮ್, ಏನ್ ನೋಡಿದ್ರು ಮೊಬೈಲ್ ಅಲ್ಲೇ ಸಿಗುತ್ತೆ. ಸೊ ಈ ಟೈಮಲ್ಲೂ ಆಕಾಶವಾಣಿ ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ಭಾವಿಸ್ತೀರಿ?
0: ನಾವಿವಾಗ ಕಾರಲ್ಲಿ ಹೋಗ್ತಾ ಇರ್ತೀವಿ, ಅವಾಗ ನಾವು ರೇಡಿಯೋ ಕೇಳಬೇಕು ಅಂತಂದ್ರೆ ಆಕಾಶವಾಣಿನ ಟ್ಯೂನ್ ಮಾಡ್ತೀವಿ ನಾವು, ಯಾಕಂದ್ರೆ ಒಳ್ಳೆ ಸಂಗೀತ ಕೇಳ್ಬೋದು. ಆಮೇಲೆ ಚಿತ್ರಗೀತೆಗಳು ಅಷ್ಟೆ, ನಮ್ಮ ಹಳೆ ಕಾಲದ ಹಾಡೆಲ್ಲ ಹಾಕ್ತಾರೆ ನಮ್ಮ
1: ಆಕಾಶವಾಣಿ,
0: ತುಂಬಾ ಮೀನಿಂಗ್ ಫುಲ್ ಆಗಿದೆ. ಬೇರೆ ನಾವು ಹಾಕಿದ್ರೆ ಚಾನೆಲ್ಗಳು, ಅದರಲ್ಲಿ ಈಗಿನ ಕಾಲದ ಮ್ಯೂಸಿಕ್ ಅವರ ಬಾಡ ಬಾಡ ಬಾ ಅಂತ ನಮ್ಗೆ ಆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೋ ಏನೋ, ನಮ್ಗಂತೂ ನಾವು ಹಳೆ ಕಾಲದವರು, ನನಗನ್ಸುತ್ತೆ ಹಳೆ ಕಾಲದವರು ಅಂತಲ್ಲ ಈಗಿನ ಕಾಲದವ್ರು ಕೂಡ ಆ ತರ ಹಾಡುಗಳೆಲ್ಲ ಕೇಳಿ ಆ ತರ ಹಾಡುಗಳು ಕಲ್ತ್ಕೊಂಡು ನಮ್ಮ ವ್ಯಾಲ್ಯೂಸನ್ನ ನಾವು ಬಿಡಬಾರ್ದು, ಹೆಚ್ಚಿಸ್ಕೊಂಡು ಹೋಗ್ಬೇಕು. ಆಕಾಶವಾಣಿ ಕೇಳಬೇಕು ಅಂದ್ರೆ ತುಂಬಾ ಸಂತೋಷ ಆಗುತ್ತೆ.
1: ನಮ್ಮ ಯಂಗ್ ಜನರೇಷನ್ಗೆ, ಯುವ ಕಲಾವಿದರಿಗೆ ನೀವೇನ್ ಸಲಹೆ ನೀಡಕ್ ಬಯಸ್ತೀರಿ?
0: ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅವ್ರಗಳಿಗೆಲ್ಲ ಹೇಳೋದು, ಓ ಇವತ್ತು ತುಂಬಾ ಎಕ್ಸಾಮು ಬರಕ್ಕಾಗಲ್ಲ, ಇನ್ನು ಒಂದು ತಿಂಗಳ ರಜಾ 2 ತಿಂಗಳ ರಜಾ ಅಂತಾರೆ, ಆ ತರ ಮಾಡಬೇಡಿ, ದಯವಿಟ್ಟು ರೆಗ್ಯುಲರ್ ಆಗಿ ಬನ್ನಿ, ರೆಗ್ಯುಲರ್ ಆಗಿ ಕಲ್ತ್ಕೊಳ್ಳಿ. ಏನಾದರೂ

0: ಒಂದು ಆರ್ಟ್ ಅಲ್ಲಿ ಇರಬೇಕು ನೀವು.
1: ಕರೆಕ್ಟ್.
0: ಸಂಗೀತನೋ ಡ್ಯಾನ್ಸ್ ವೀಣ ವೋಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಕಲ್ತ್ಕೊಳ್ಳಿ. ನೀವೇನಾದ್ರೂ ಒಂದು ಸೆಲೆಬ್ರಿಟಿ ಆಗಬೇಕು ಅಂತಂದ್ರೆ ಓನ್ಲಿ ಥ್ರೂ ಆರ್ಟ್, ಸಂಗೀತ ಇನ್ಸ್ಟ್ರೂಮೆಂಟ್ ಡ್ಯಾನ್ಸ್, ಅದರಿಂದ ಮಾತ್ರ ನಿಮ್ಮ ಹೆಸರು ಜಾಸ್ತಿ ಬರುತ್ತೆ ಹೊರತು ಎಲ್ಲರೂ ಓದ್ತಾರೆ ಅಂದ್ರೆ ಇದೆಲ್ಲ ಬರೋದು ಎಲ್ರಿಗೂ ಬರಲ್ಲ. ಸರಸ್ವತಿ ಎಲ್ರಿಗೂ ತುಂಬಾ ಕಷ್ಟ ಈ ಆರ್ಟಲ್ಲಿ ಅಂತ ಹೇಳ್ತೀನಿ ನಾನು. ಯಾರು ಬಿಡಬೇಡಿ, ಯು ಹ್ಯಾವ್ ಟು ಓದೋ. ಅಂದ್ರೆ ನಂಗೆ ತುಂಬಾ ಸಂತೋಷ ಆಗತ್ತೆ ಏನು ಅಂದ್ರೆ ಮಕ್ಕಳು ಇಷ್ಟ ಮಟ್ಟಿಗೆ ಈ ಕಾಲದಲ್ಲಿ ಕಲ್ತ್ಕೊಳ್ತಾ ಇದ್ದಾರೆ ಅಂತೆ. ಆಮೇಲೆ ನಾನು ಎವ್ರಿ ಇಯರ್ 3 ಮಂತ್ಸ್ ಅಮೆರಿಕಾಗೆ ಹೋಗ್ತೀನಿ, ಅಲ್ಲೆಲ್ಲ ಡ್ಯಾನ್ಸ್ಗೆಲ್ಲ ಹಾಡಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಇಂಡಿಯನ್ಸ್ ಅಂತಂದರೆ. ಅವ್ರಿಗೇನಂತಂದರೆ ತಂದೆ ತಾಯಿಗೆ, ಓ ನಾವು ಅಮೆರಿಕಾ ಹೊರಟೋಗಿದ್ದೀವಿ, ನನ್ನ ಮಕ್ಕಳು ಈ ನಮ್ಮ ಕಲ್ಚರನ್ನ ಕಲ್ತ್ಕೊಳ್ಳಲ್ಲ, ವೆಸ್ಟರ್ನೈಸ್ ಆಗಿಬಿಡ್ತಾರೆ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಕಲಿಸ್ತಾರೆ. ಅವರು ಡ್ಯಾನ್ಸ್ ಮಾಡೋದ್ರಿಂದ ಅವ್ರಿಗೆ ಎಲ್ಲ ರಾಮಾಯಣ ಮಹಾಭಾರತ ಕಥೆಗಳು ಎಲ್ಲ ಗೊತ್ತು. ಆಮೇಲೆ ನಾವುಗಳು ಹೋದರೆ ದೊಡ್ಡವ್ರನ್ನ ಕಂಡ್ರೆ ಎಷ್ಟು ಮರ್ಯಾದೆ, ನಮಗೆ ನಮಸ್ಕಾರ ಮಾಡಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅಲ್ಲಿ ಮಕ್ಕಳನ್ನ. ಅದೇ ಥರ ನಮಗೆ ನಮ್ಮ ಊರಲ್ಲಿ ನಮ್ಮ ಇಂಡಿಯಾಲಿ ಮಕ್ಕಳು ಬೆಳಿಬೇಕು ಅಂತ ತುಂಬಾ ಆಸೆ. ನಮ್ದು ಸ್ವಲ್ಪ ನಮ್ಮ ಇಂಡಿಯನ್ ಸ್ವಲ್ಪ ವೆಸ್ಟರ್ನೈಸ್ ಆಗ್ಬೇಕು ಅಂತ ಅನ್ಕೋತಾರೆ, ದಯವಿಟ್ಟು ಆಗ್ಬೇಡಿ. ಎಲ್ಲೆಲ್ಲಿ ಹೇಗೇಗಿರ್ಬೇಕೋ ಹಾಗಿರಿ. ನಮ್ಮ ಇಂಡಿಯಾಲಿ ಇರ್ಬೇಕಾದ್ರೆ ನಮ್ಮ ಕಲ್ಚರ್ ಅನ್ನ ಇಟ್ಕೊಂಡು ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸಂಗೀತ ಎಲ್ಲ ಕಲ್ತ್ಕೊಂಡು ತುಂಬಾ ಚೆನ್ನಾಗಿರಿ ಅಂತ ನಾ ಹೇಳ್ತೀನಿ.
1: ರಮಾ ಮೇಡಮ್, ಒಂದು ಸಂಗೀತ ವ್ಯಕ್ತಿತ್ವ ಅಂತ ಹೇಳಿ ನಿಮ್ಮನ್ನ ರೂಪುಗೊಳಿಸುವಲ್ಲಿ ಆಕಾಶವಾಣಿ ಎಷ್ಟು ಮಹತ್ವದ ಪಾತ್ರ ವಹಿಸಿದೆ ಅಂತ ಅನ್ಕೋತೀರಾ ನೀವು?
0: ಆಕಾಶವಾಣಿನೇ ಸರ್ವಸ್ವ ನಮ್ಗೆ. ನನ್ಗೆ ಇವಾಗ ಡಾನ್ಸ್ ಹಾಡಿ ನನ್ಗೆ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು. ಸೊ ನಮ್ಮ ಮೇನ್ ಬಯೋಡೇಟಾ ಫಸ್ಟ್ ಪ್ಲೇ ಹಾಕಿರೋದೇ ನಾನು ಬಯೋಡೇಟಾಲಿ. ನಾನು ಐ ಆಮ್ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಟಾಪ್ ರ್ಯಾಂಕ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂತ ನನ್ನ ಬಯೋಡೇಟಾ. ಅದು ತುಂಬಾ ಮಹತ್ವ ಬಂದಿದೆ. ಅದಕ್ಕಿಂತ ಇನ್ನೇನು ಬೇಕು? ಆ ಬಯೋಡೇಟಾ ಇಂದ ಆಕಾಶವಾಣಿಯಲ್ಲಿ ನಾ ಹಾಡಿರೋದ್ರಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ ಅಂದರೆ ಅದಕ್ಕಿಂತ ನಾನು ಇನ್ನೆಷ್ಟು ಮಹತ್ವ ಆಕಾಶವಾಣಿ ಕೊಡಬೇಕು? ಖಂಡಿತ. ನಾ ಐವೆರ್ ಎವರ್ ಎವರ್ ಗ್ರೇಟ್ಫುಲ್ ಟು ಮೈ ಆಲ್ ಇಂಡಿಯಾ ರೇಡಿಯೋ.
1: ನೀವು ಆಕಾಶವಾಣಿಗೆ ಬರ್ತಿದ್ದೀರಾ, ಈಗ ನೀವು ಜಡ್ಜಾಗಿ ಬರ್ತೀರಾ ಆಕಾಶವಾಣಿಗೆ. ಇವತ್ತು ಆಕಾಶವಾಣಿ ಗೇಟ್ ಒಳಗಡೆ ಬರುವಾಗ ನಿಮಗೆ ಏನೇನು ಥಾಟ್ಗಳು ಮರುಕಳಿಸ್ತೀವಿ?
0: ತುಂಬಾ ನಾವು ಇದ್ದಿದ್ದು ಗೋಲ್ಡನ್ ಪೀರಿಯಡ್ ನಮ್ಮ ಆಕಾಶವಾಣಿ. ನಾನು ಇದ್ದಿದ್ದ ಟೈಮ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕಲೀಗ್ಸು, ಯಾವಾಗ್ಲೂ ಸಂಗೀತ ಇರೋದು, ಹಾಸ್ಯ ಇರೋದು. ನಾ ಈವನ್ ನಾ ಡ್ರಾಮಾ ಆರ್ಟಿಸ್ಟ್ ಕೂಡ ನಾನು. ಸೊ ಸುಮಾರು ಡ್ರಾಮಾಗಳಲ್ಲಿ ಇಲ್ಲಿ ಆಕಾಶವಾಣಿಯಲ್ಲೂ ನಾನು ಹ್ಯಾವ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಕಾಶವಾಣಿಗೆ ಬರ್ಬೇಕಾದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಮ ದೇವಸ್ಥಾನ ಅಂತ ಅನ್ಕೊಂಡೆ ನಾವು ಬರ್ತಾ ಇದ್ದಿದ್ದು. ನಾನು ಐ ಆಮ್ ಎವರ್ ಗ್ರೇಟ್ಫುಲ್ ಟು ಆಕಾಶವಾಣಿ, ನಮ್ಮನ್ನು ಮರ್ತಿಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ.
1: ಇನ್ನೊಂದು ವಿಶೇಷ ಅಂದ್ರೆ ಮೇಡಮ್, ಈ ವರ್ಷ ಆಕಾಶವಾಣಿ 90 ವರ್ಷ ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಅ ಟೈಮ್ಲೆಸ್ ಲೆಗಸಿ ಆಕಾಶವಾಣಿ.
0: ಹೌದು, ಟೈಮ್ಲೆಸ್ ಲೆಗಸಿ. ಆ 90 ವರ್ಷದಲ್ಲಿ ನಾನಿನ್ನು ಬದುಕಿದ್ದೀನಲ್ಲ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಅನ್ನೋದು ತುಂಬಾ ಸಂತೋಷ ಆಗುತ್ತೆ.
1: ಆಕಾಶ ಬುಟ್ಟಿ ಕಾರ್ಯಕ್ರಮ ನಮ್ಮ ಆಕಾಶವಾಣಿ 90 ವರ್ಷ ಪೂರೈಸುತ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಅಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದುವರೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ, ಸಾದರ್ ನಿರ್ಮಾಣ ಎಂ ಶಿವರಾಮ್.
3: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಯಾವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬೆನ್ನಿನಗಲವ ನಳೆದು ಹೊರಗೆ ನೀನದನೊಡ್ಡು ತನ್ನದೆನ್ನುವುದನ್ನು ವಿಧಿ ತಾನೇ ಕೊಳಲಿ ಬಿಡು. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ.

ಮನುಷ್ಯ ಎಷ್ಟು ಸಾಧ್ಯವೋ ಅಷ್ಟು ಹೊರೆ ಹೊರಲು ಸಿದ್ಧನಾಗಬೇಕು. ಮಿಕ್ಕುದನ್ನು ವಿಧಿಗೆ ಬಿಟ್ಟು ಬಿಡಬೇಕು. ಬದುಕಿನಲ್ಲಿ ಕಷ್ಟ ಬಂದರೆ ಆತ್ಮಶಿಕ್ಷಣಕ್ಕೆ ಅದು ಸಹಕಾರಿ ಎಂದು ಭಾವಿಸಬೇಕು. ಇದೇ ಗೌರವಾಸ್ಪದ ಬದುಕಿನ ಸ್ವರೂಪ. ಮತ್ತೆಯೂ ಇಲ್ಲಿ ಮನುಷ್ಯ ತನಗೆ ಸಾಧ್ಯವಾದದ್ದರ ಬಗ್ಗೆ ಅರಿವನ್ನು ಪಡೆದು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾದ ರೀತಿಯ ಮಾರ್ಗದರ್ಶನ ಇದೆ. ಮಿಕ್ಕದನ್ನ ವಿಧಿಗೆ ಬಿಟ್ಟುಬಿಡಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ವಿಧಿಗೆ ಬಿಡುವುದು ಅಂದರೆ ಏನು? ವಿಧಿ ಅನ್ನೋದೊಂದು ಇದೆಯೇ? ನಮ್ಮನ್ನು ವಿಧಿ ನಿಯಂತ್ರಿಸ್ತಾ ಇದೆಯೇ ಅನ್ನುವ ಪ್ರಶ್ನೆಗಳು ಹೇಳುತ್ತವೆ. ಎಷ್ಟೋ ಸಲ ನಮ್ಮ ಹಿರಿಯರು ಆಲೋಚನೆ ಮಾಡಿದ ರೀತಿಯಲ್ಲಿ ಈ ವಿಧಿ ಅಂದರೆ ನಮ್ಮನ್ನು ನಿಯಂತ್ರಿಸ್ತಾ ಇರತಕ್ಕಂಥದ್ದು. ಅಂದರೆ ನಮಗೆ ಸಾಮರ್ಥ್ಯ ಇದ್ದರೆ ಅದಕ್ಕೆ ವಿಧಿಯೇ ಕಾರಣ, ನಮಗೆ ಸಾಮರ್ಥ್ಯದ ಕೊರತೆ ಇದ್ದರೆ ಅದಕ್ಕೂ ವಿಧಿಯೇ ಕಾರಣ ಅಂತ ಹೇಳಿ ವಿಧಿಯನ್ನು ಎಲ್ಲದಕ್ಕೂ ಜವಾಬ್ದಾರಿಯನ್ನಾಗಿ ಮಾಡಿಬಿಡೋದ್ರಿಂದ ಎಷ್ಟೋ ವೇಳೆ ಪುರುಷ ಪ್ರಯತ್ನಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಬೆಲೆ ಇಲ್ಲದೆ ಹೋಗಬಹುದು. ಅದರಿಂದ ವಿಧಿ ಅಂದರೆ ಇಲ್ಲಿ ನಾವು ನಮ್ಮನ್ನು ನಿಯಂತ್ರಿಸುವ ಎಲ್ಲವನ್ನೂ ವಿಧಿಗೆ ಬಿಟ್ಟುಬಿಡುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗಬಾರದು. ನಮ್ಮ ಸಾಮರ್ಥ್ಯವನ್ನು ಅರಿತು ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಮತ್ತಷ್ಟು ಉದಾತ್ತವಾದ ಸಾರ್ಥಕ್ಯವಾದ ಜೀವನವನ್ನು ನಡೆಸುವ ಕಡೆಗೆ ಪ್ರಯತ್ನಶೀಲವಾಗುವ ಹಾಗೆ ಮಾಡುವ ಎಚ್ಚರವೇ ಪ್ರಾಯಶಃ ಈ ವಿಧಿ. ವಿಧಿ ಅನ್ನೋದು ಎಲ್ಲೋ ಒಂದು ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಸಾಮಾನ್ಯವಾಗಿ ನಮ್ಮ ಕಾವ್ಯಗಳಲ್ಲಿ, ಪಾಶ್ಚಾತ್ಯ ಕಾವ್ಯಗಳಲ್ಲಿಯೂ ಕೂಡ ಈ ವಿಧಿ ಮತ್ತು ವ್ಯಕ್ತಿಗಳ ನಡುವಣ ಸಂಘರ್ಷವೇ ಅನೇಕ ಕಾವ್ಯ ನಾಟಕಗಳ ವಸ್ತುವಾಗಿ ಬಿಟ್ಟಿದೆ. ಹಾಗಾಗಿ ಈ ವಿಧಿ ಅನ್ನೋದು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದ, ಆದರೆ ಪ್ರಾಯಶಃ ನಮ್ಮನ್ನು ಎಲ್ಲಿಯೋ ಒಂದು ಕಡೆ ನಿಯಂತ್ರಿಸುತ್ತಲೂ ಇರಬಹುದಾದ ಒಂದು ಶಕ್ತಿ ಅಂತ ಸದ್ಯಕ್ಕೆ ಭಾವಿಸಬಹುದು.

ಧರಿಸಿ ಮರೆಯುವೆಯ ಮೀಸೆಯನು, ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ. ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯನು, ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ. ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ. ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ.

0: ಪಾತ್ರಧಾರಿಯಾದವನು ನಾಟಕದಲ್ಲಿ ಯಾವ ಪಾತ್ರ ವಹಿಸಬೇಕೋ ಅದಕ್ಕೆ ತಕ್ಕ ವೇಷಭೂಷಣಗಳನ್ನು ಧರಿಸ್ತಾನೆ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಗುಣ ವಿಶೇಷಣ ಇರುತ್ತದೆ. ವೇಷವು ಋತುಚಕ್ರದಂತೆ ಪಾತ್ರಕ್ಕೆ ಅನುಗುಣವಾಗಿ ಬದಲಾವಣೆಯಾಗಬೇಕು ಅನ್ನುವುದು ಈ ಪದ್ಯದ ತಾತ್ಪರ್ಯ. ಜೀವನ ಅನ್ನುವುದು ಒಂದು ನಾಟಕ ಅನ್ನುವುದು ಬಹಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಮನೋಭಾವ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ಜೀವನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯೇ. ಆ ಪಾತ್ರಧಾರಿ ತಾನು ಯಾವ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆಯೋ ಅದಕ್ಕೆ ಅನುಗುಣವಾದ ವೇಷಭೂಷಣಗಳನ್ನು ಧರಿಸಿ, ಅದಕ್ಕೆ ಅನುಗುಣವಾಗಿರುವಂತಹ ಮಾತುಕತೆಗಳನ್ನು ಆಡಿ, ಅದಕ್ಕೆ ಅನುಗುಣವಾಗಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು. ಆದರೆ ಇದಕ್ಕೆ ಒಬ್ಬ ನಿರ್ದೇಶಕನಿದ್ದಾನೆಯೋ ಅನ್ನೋದು ಪ್ರಶ್ನೆ ಹೇಳುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ದೇವರನ್ನು ಜಗನ್ನಾಟಕ ಸೂತ್ರಧಾರಿ ಅಂತ ಕರೆಯುವುದು ವಾಡಿಕೆ. ಅಂದರೆ ನಾವೆಲ್ಲರೂ ಪಾತ್ರಧಾರಿಗಳು, ನಮ್ಮ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಾವು ನಿರ್ವಹಿಸ್ತಾ ಇರುವ ಪಾತ್ರ ಜಗನ್ನಾಟಕ ಸೂತ್ರಧಾರಿಯ ನಿರ್ದೇಶನಕ್ಕೆ ಅನುಗುಣವಾಗಿರುತ್ತೆ ಅನ್ನುವುದು ಒಂದು ಮನೋಭಾವ. ಆದರೆ ನನಗನ್ನಿಸುತ್ತೆ ನಮ್ಮ ನಾಟಕದ ಈ ಪಾತ್ರ ಅನ್ನೋದು ನಮ್ಮ ವಿವೇಚನೆಗೂ ಸಂಬಂಧಪಟ್ಟಿರತಕ್ಕಂಥದ್ದೇ. ಪ್ರಾಯಶಃ ಎಷ್ಟೋ ಸನ್ನಿವೇಶಗಳಲ್ಲಿ ಮಹಾನ್ ಕಲಾವಿದನಾದಂತಹವನು ರಂಗದ ಮೇಲೆ ಬಂದಾಗ ಅನೇಕ ಸನ್ನಿವೇಶಗಳಲ್ಲಿ ಆ ರಂಗದ ಸನ್ನಿವೇಶಕ್ಕೆ ಅನುಗುಣವಾಗಿ ಎದುರುಗಡೆ ಇರುವಂತಹ ಪಾತ್ರಧಾರಿಯ ಮಾತುಕತೆ, ಹಾವ ವಿನ್ಯಾಸ ಇವುಗಳಿಗೆ ಅನುಗುಣವಾಗಿ ಹೊಸ ಹೊಸ ಅರ್ಥಗಳನ್ನು ಕಲ್ಪಿಸ್ತಾನೆ. ನಮ್ಮ ಯಕ್ಷಗಾನದಲ್ಲಿ ಈ ಹೊಸ ಅರ್ಥ ಹೇಳೋದೇ ಒಂದು ವಿಶೇಷ. ಅಂದರೆ ಜಗನ್ನಾಟಕದಲ್ಲೂ ಕೂಡ, ಈ ಬದುಕಿನ ನಾಟಕದಲ್ಲಿಯೂ ಕೂಡ ನಾವು ಸಹಜವಾಗಿಯೇ ನಮ್ಮ ನಮ್ಮ ಸ್ವಪಜ್ಞತೆಯನ್ನು ಮೆರೆಯುವುದಕ್ಕೂ ಅವಕಾಶ ಇರುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದುವರೆಗೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶ ಬುಟ್ಟಿ ಮತ್ತು ಕಗ್ಗದ ಸಿರಿ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕೆಲವು ಗೀತೆಗಳನ್ನ ಕೇಳುವಂತ ಸಮಯ ಸ್ನೇಹಿತರೆ. ಯಾವ ಗೀತೆ ಅಂತ ಅಂದ್ರೆ ನಟ ಸಾರ್ವಭೌಮ ಚಿತ್ರದ ಗೀತೆ ಇದು. ಶ್ರೇಯ ಘೋಷಲ್ ಮತ್ತು ತಂಡದವರ ಗಾಯನ, ಕವಿರಾಜ್ ಅವರ ರಚನೆ, ಡಿ ಇಮ್ಮನ್ ಅವರ ಸಂಗೀತ.

ಇನ್ನೊಂದು ಗೀತೆಯನ್ನು ಕೇಳುವಂತಹ ಸಮಯ ಇದೆ ಸ್ನೇಹಿತರೆ. ಮಾನ್ಸೂನ್ ರಾಗ ಚಿತ್ರದ ಗೀತೆ ಇದು. ಸಹಗಾಯಕರ ಗಾಯನ ಪ್ರಮೋದ್ ಮರವಂತೆ ಅವರ ರಚನೆ, ಅನೂಪ್ ಸಿಳಿನವರ ಸಂಗೀತ.

0: ಟುಡೇ ಸಮಯ 7:35 ಆಗಲಿದೆ ಸ್ನೇಹಿತರೆ, ವಾರ್ತೆಗಳನ್ನ ಕೇಳಲಿದ್ದೀರಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ದ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ

ಕ್ರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ULPGM-V3 ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ DRDO ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ದತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ದ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ DRDO ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ UAV-ಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ULPGM-V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸು ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ.
ಈ ವಾರ

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮತ್ತು ವಿಶೇಷ ಕ್ಷೇತ್ರಗಳ ತಜ್ಞರ ತಂಡಗಳನ್ನು ಮುನ್ನಡೆಸುವ ವಿಶಿಷ್ಟ ಅವಕಾಶ ಸಿಗಲಿದೆ. ಇದೇ ವೇಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವುದು ನೈತಿಕತೆಯಾಗುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸ್ಥಾಪಿತ ನಿಯಮಾವಳಿಗಳಿಗೆ ಅನುಗುಣವಾಗಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೇ ನಿಜವಾದ ನೈತಿಕತೆ ಎಂದು ರಾಷ್ಟಪತಿ ಒತ್ತಿ ಹೇಳಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು ಶೇಕಡ 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 ಏಳನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: 90.9 FM. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀವು ಕೇಳ್ತಾ ಇದ್ರೆ ನಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಅನ್ನುವಂತ ವಿಷಯದ ಕುರಿತು ಮಾತನಾಡಿದ್ದೆ. ನಿಮ್ಮ ಸಂದೇಶಗಳು ಬರ್ತಾ ಇದೆ, ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕೆಲವು ಒಂದು ಗೀತೆಯನ್ನ ಕೇಳಿ ಬರೋಣ. ರೋಮಿಯೋ ಚಿತ್ರದ ಗೀತೆ ಇದು, ಶ್ರೇಯ ಘೋಷಾಲ್ ಅವರ ಗಾಯನ, ಕವಿರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಸಂಗೀತ.

0: ಕನ್ನಡ. ಮುಂದಿನ ಗೀತೆ ಜೇಮ್ಸ್ ಚಿತ್ರದ್ದು.
1: ಇವರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಬೇಕಾ?
0: ಚೇತನ್ ಕುಮಾರ್ ಅವರ ರಚನೆ, ಚರಣ್ ರಾಜ್ ಅವರು ಗೀತೆಗೆ ಸಂಗೀತವನ್ನು ನೀಡಿ ಸಂಜಿತ್ ಹೆಗಡೆ, ಆದಿತ್ಯ ಸಾಗರ್ ಅವ್ರ ಜೊತೆ ಹಾಡಿದ್ದಾರೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಇದೀವಿ ಸ್ನೇಹಿತರೆ. ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂಗಾರಿನ ಹೊಸ್ತಿಲಲ್ಲಿ ರೈತಾಪಿಗಳ ಮನೆಗಳಲ್ಲಿ ಏನು ಅಂತ ವಿಷಯವನ್ನು ತೆಗೆದುಕೊಂಡು ಮಾತನಾಡಿದೆ. ನಿಮ್ಮ ಸಂದೇಶಗಳನ್ನ ನೋಡುವಂಥ ಸಮಯ ಇದು ಸ್ನೇಹಿತರೆ. ಈಗ ನಿಮ್ಮ ಸಂದೇಶಗಳನ್ನೆಲ್ಲ ನೋಡೋಣ ಕಾರ್ಯಕ್ರಮದಲ್ಲಿ. ಮೊದಲನೇ ಸಂದೇಶ ಬಂದಿದ್ದು ಜಗದಾಂಬಿಕಾ ಹಂಸವೇಣಿಯವರು ಮತ್ತಿಕೆರೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವಂಶಿಯವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತ ಪೌಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದಿನಿ ಅವರ ಮೆಚ್ಚುಗೆಯ ಸಂದೇಶ, ಅಶೋಕ್ ಕುಮಾರ್ ಮಂಜುಳಾ ಪ್ರಜ್ವಲ್ ಲೋಹಿತ್ ಮುಳುಬಾಗಿಲು ಮುತ್ಯಾಲಪೇಟೆಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಎಸ್ ರಾಜ ಅವರು ಚಿಕ್ಕ ಅಂಕನಹಳ್ಳಿಯಿಂದ, ಇಂಡಿ ತಾಲೂಕಿನ ಹಿಂಗಡಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರ ಮೆಚ್ಚುಗೆಯ ಸಂದೇಶ, ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಎಸ್ ಆರ್ ಈಚಗಾನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಕಾರ್ಯಕ್ರಮವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಇವರ ಸಂದೇಶ ಬಂದಿದೆ. ಶ್ರೀದೇವಿಯವರು ಬೀರೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಾಗಲಕೋಟೆ ಬನಹಂಟಿಯಿಂದ ಅಂಕುಶ್ ದೀಪ ಮಹಾದೇವ್ ಗುಮ್ಟಿ ಅವರ ಮೆಚ್ಚುಗೆಯ ಸಂದೇಶ. ಹಾಗೆ ಮಂಜುನಾಥ್ ಕೋಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಸವರಾಜ್ ನಿಪ್ಪಾಣಿ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ವರಲಕ್ಷ್ಮಿಯವರು ಪೀಣ್ಯದಿಂದ ಮಾತುಗಳು ಅನಿಸಿಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶುದತ್ ಮುಳೆ ನ್ಯಾತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಸಂದೇಶ ಸಂತೋಷ್ ಧ್ವನಿ ಇದ್ರೆ ನನಗೆ ಆಕರ್ಷಣೆ ಮಾಡುತ್ತೆ, ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿದ್ದೀನಿ ಅಂತ ಹೇಳಿದ್ದಾರೆ ಇವರು. ಬಹಳ ಬಹಳ ಪ್ರೀತಿಯ ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಕುಟುಂಬದವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಸೌಭಾಗ್ಯವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ. ಭಾರತ ದೇಶದ ಬೆನ್ನೆಲುಬು ನಮ್ಮ ರೈತರು, ಹಾಡುಗಳು ಮತ್ತು ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಗಾನ ಭಜನಾ ಕಾರ್ಯಕ್ರಮ ಎರಡು ಸೊಗಸಾಗಿ ಮೂಡಿ ಬರ್ತಾ ಬಂದವು ಅಂತ ಹೇಳ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತ ಸ್ನೇಹ ಸುಧಾಕರ ವಾಡಪ್ಪಗೋಳ ಅವರ ಸಂದೇಶ ಬಂದಿದೆ. ಹಾಗೆ ಕಿಷ್ಕಿಂಧ ನಗರ ಗಂಗಾವತಿಯಿಂದ ಗಂಗಾವತಿ ಈರಣ್ಣ ಅವರ ಸಂದೇಶ ಬಂದಿದೆ. ಒಳ್ಳೆಯ ಮಾಹಿತಿ, ಅದ್ಭುತ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಗಲಿರುಳು ಕಷ್ಟಪಟ್ಟು ದುಡಿದು ಅನ್ನ ಕೊಡುವ ರೈತರಿಗೆ ನಾವು ಗೌರವ ಕೊಡಬೇಕು, ಅನ್ನ ಪೋಲು ಮಾಡಬಾರದು ಅಂತ ವಾಸಕಿಯವರು ಸಾಗರದಿಂದ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ, ನಿಮ್ಮ ಮಾತುಗಳನ್ನು ಕೇಳಿ ಖುಷಿಯಾಯಿತು. ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೂ ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶಾಂತಚರ ಬಡಗೇರವರು ಕೊಕ್ನೂರು ಹರಿಹರದಿಂದ ಮುಂಗಾರು ಮಳೆಯ ಮೊದಲ ಹನಿ ಭೂಮಿಗೆ ಬೀಳುತ್ತಿದ್ದಂತೆ ಇಡೀ ಜಗತ್ತಿಗೆ ಅನ್ನ ನೀಡುವ ರೈತನ ಮುಖದಲ್ಲಿ ಮೂಡುವ ಆ ನಗು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಈ ಸೃಷ್ಟಿಯಲ್ಲಿ ಮತ್ತೊಂದಿಲ್ಲ. ರೈತನ ಪಾಲಿಗೆ ಮುಂಗಾರು ಮಳೆಯ ಹಾನಿಗಳ ಲೀಲೆ ಹೇಗೆ ಸಂತೋಷ ತರುತ್ತದೆ, ಕಾದ ಭೂಮಿಗೆ ಮಳೆ ಹಾನಿಗಳು ಬಿದ್ದಾಗ ಬರುವ ಆ ಮಣ್ಣಿನ ಸುವಾಸನೆಯ ರೈತನಿಗೆ ಹೊಸ ಬದುಕಿನ ಭರವಸೆ ನೀಡುತ್ತದೆ. ಧೂಳಿನಿಂದ ಕೂಡಿದ್ದ ನೇಗಿಲು ನೊಗಗಳು ಹೊಲಕ್ಕೆ ಇಳಿಯುತ್ತದೆ. ಎತ್ತುಗಳು ಕೊರಳ ಗಂಟೆಯನಾದ ಪ್ರಕೃತಿಯ ಮಡಿಲಲ್ಲಿ ಹೊಸ ಸಂಗೀತವನ್ನು ಸೃಷ್ಟಿಸುತ್ತದೆ. ಮುಂಗಾರು ಮಳೆಯ ಹಾನಿಗಳು ರೈತನ ಪಾಲಿಗೆ ಕೇವಲ ನೀರಲ್ಲ, ಅವು ಮುತ್ತಿನ ಹಾನಿಗಳು. ಅವು ಬಿದ್ದ ಕೆಲವೇ ದಿನಗಳಲ್ಲಿ ಹೊಲವೆಲ್ಲ ಹಸಿರು ಚಿಗುರುಡಿದು ನಲಿಯತೊಡಗುತ್ತದೆ. ಹಗಲಿರುಳು ಕಷ್ಟಪಡುವ ರೈತನ ಸಂತೋಷವನ್ನು ಪ್ರಕೃತಿಯ ಮುಂಗಾರು ಮಳೆಗೆ ಹೋಲಿಸಿ ನೀವು ಹೇಳಿದ ಈ ಮಾತು ತುಂಬ ಅರ್ಥಗರ್ಭಿತವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ. ಮೆಡಿಕಲ್ ಕೃಪಾ ಅವರ ಸಂದೇಶ ಬಂದಿದೆ. ಗಾನಭಜನ ಕಾರ್ಯಕ್ರಮದಲ್ಲಿ ವಿಷಯ ನನಗೆ ತುಂಬ ಖುಷಿಯನ್ನು ಕೊಟ್ಟಿತು. ಅದರಲ್ಲಿ ನೀವು ತಿಳಿಸಿದ ಕೃಷಿ ಸಲಕರಣೆಗಳನ್ನು ನಮ್ಮ ತಂದೆಯವರ ಮನೆಯಲ್ಲಿತ್ತು. ಅವರು ಕೃಷಿಯಲ್ಲಿನ ಪ್ರತಿಯೊಂದು ಕೆಲಸವನ್ನು ಮಾಡಿದ್ದಾರೆ. ಕೂರಿಗೆಯಲ್ಲಿ ಬಿತ್ತನೆಯನ್ನು ಸಹ ಮಾಡಿದ್ದಾರೆ. ಅವರು ಈಗ ಇಲ್ಲ, ನೆನೆದರೆ ತುಂಬ ದುಃಖವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ತಂದೆಯವರು ಕೃಷಿಕರಾಗಿ ದೇವರು ಮುಂಗಾರಿನ ಬಿತ್ತನೆಗಾಗಿ ಧಾನ್ಯವನ್ನು ಹೊಸದಾಗಿ ನೇಗಿಲುಗಳನ್ನು ತಯಾರು ಮಾಡಿಕೊಂಡು ಬಿತ್ತನೆ ಮಾಡಲು ಕೂರಿಗೆ ಎತ್ತುಗಳು ಕಾಡು ಮಾನು ಎಲ್ಲವನ್ನು ಹೊಂದಿರುವ ಹತ್ತಿರ ತೆಗೆದುಕೊಂಡು ಹೋಗಿ ಅಲ್ಲಿ ಧಾನ್ಯಗಳ ಬಂಗಾರವನ್ನು ಇಟ್ಟು ಪೂಜೆ ಮಾಡಿ ಕೂರಿಗೆಯಿಂದ ಬಿತ್ತನೆ ಮಾಡಲು ಪ್ರಾರಂಭಿಸ್ತಾ ಇದ್ರು. ಇದನ್ನು ನೆನಪಿಸಿದ ನಿಮಗೆ, ಪ್ರಸಾರ ಮಾಡಿದ ನೀಲಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ಅಭಿನಂದನೆಗಳು, ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಾರಲ್ಲ, ಬಹಳ ಬಹಳ ಬಹಳ ಧನ್ಯವಾದ. ಇನ್ನು ಇದಾಗಿತ್ತು ಇಂದಿನ ಗಾನಭಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಗಾನಭಜನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದಂಥ ವಿಷಯ ನಿಮಗೆಲ್ಲ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತಾ ಖುಷಿ ಪಡ್ತಾ ಇದ್ದೀನಿ. ಸ್ನೇಹಿತರಾಗಿ ನಿಮ್ಮ ಸಂದೇಶಗಳು ಸಹ ಮೆಚ್ಚುಗೆ ಆಗಿದೆ ಅಂತ ಹೇಳ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಿಳೆಯರು, ಮಕ್ಕಳು ಮತ್ತು ಹದಿಹರೆಯದವರ ಆರೋಗ್ಯಕ್ಕಾಗಿ ಜಾಗತಿಕ ಕಾರ್ಯಸೂಚಿಯನ್ನು ಮುನ್ನಡೆಸುವಲ್ಲಿ ಭಾರತದ ಬಲವಾದ ಬದ್ಧತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಮಾತೃ, ನವಜಾತ ಶಿಶು ಮತ್ತು ಮಕ್ಕಳ ಆರೋಗ್ಯ ಪಾಲುದಾರಿಕೆ ಮಂಡಳಿಯ ಅಧ್ಯಕ್ಷ ಹೆಲೆನ್ ಕ್ಲಾರ್ಕ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಒಂದು ಭಾಷೆಯು ಉದ್ಯೋಗ

ಮತ್ತು ವ್ಯಾಪಾರ ಅವಕಾಶಗಳೊಂದಿಗೆ ಜೋಡಿಸಲ್ಪಟ್ಟಾಗ ವೇಗವಾಗಿ ಅದು ಬೆಳೆಯುತ್ತದೆ. ಹಿಂದಿ ಭಾಷೆಯನ್ನು ಯಾರ ಮೇಲೂ ಹೇರುತ್ತಿಲ್ಲ. ಬದಲಿಗೆ ಸರ್ಕಾರಿ ಕೆಲಸಗಳು ವಿಜ್ಞಾನ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಬಳಸುವ ಮೂಲಕ ಅದನ್ನು ಉತ್ತೇಜಿಸಲಾಗುತ್ತಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ಚೀನಾ ಅಧ್ಯಕ್ಷ ಕ್ಷೀ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಸಂಸ್ಕೃತಿ ಸಚಿವಾಲಯ ವಂದೇ ಮಾತರಂ ಫ್ರೇಮ್ಸ್ ರಾಷ್ಟೀಯ ಚಲನಚಿತ್ರ ನಿರ್ಮಾಣ ಸ್ಪರ್ಧೆಗೆ ಪ್ರವೇಶಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಿಸಿದೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಸು ಬಳಕೆ ಮಾಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ವೈಮಾಂತರಿಕ್ಷಾ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೆಕೆಆರ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಮುಂಬೈ 3 ವಿಕೆಟ್ ನಷ್ಟಕ್ಕೆ 35 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಬುದ್ಧಿ.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮ ಪಯಣ, ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:55 ಈ ಸಮಯ ಮಧುರ ಆಲಾಪ ಕಾರ್ಯಕ್ರಮದ ಸಮಯ. ಮಧುರ ಆಲಾಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ.

ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಮಧುರ ಹಲಪ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಲ್ಲ ಸ್ನೇಹಿತರೆ, ಕನ್ನಡ ಮತ್ತು ಹಿಂದಿ ಚಿತ್ರದ ಗೀತೆಗಳ ಗುಚ್ಛಗಳನ್ನು ಕೇಳ್ತೀವಿ. ವಿಶೇಷವಾಗಿ ಗಜಲ್ ಇರುವಂತಹ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಕನ್ನಡ ಮತ್ತು ಹಿಂದಿ ಗೀತೆಗಳ ಅಪರೂಪದ ಗೀತೆಗಳ ಗುಚ್ಛದ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9484910923091029 ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಈಗ ಕನ್ನಡದ ಒಂದು ಗೀತೆಯನ್ನು ಕೇಳೋಣ. ಮಧುರ ಆಲಾಪದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಹಾಲು ಜೇನು ಚಿತ್ರದ ಈ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿವುದಯಶಂಕರ್ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀವಿ, ವಿಶೇಷವಾಗಿ ಗಜಲ್ಸ್ಗಳನ್ನು ಕೇಳ್ತಾ ಇದ್ದೀವಿ. ಈಗ ಹಿಂದಿಯ ಒಂದು ಗಜಲನ್ನು ಕೇಳುವಂತಹ ಸಮಯ. ಆಯಿಸ್ತಾ ಆಯಿಸ್ತಾ ಚಿತ್ರದ ಗೀತೆ ಇದು, ಆಶಾ ಭೋಸ್ಲೆ ಅವರ ಗಾಯನ, ಮುಕ್ತಿದಾ ಹಾಸನ್ ಮತ್ತು ನಿದಾ ಫಾಜಿಲ್ ಅವರ ರಚನೆ, ಖಾಯಂ ಅವರ ಸಂಗೀತ.

ಮಧುರ ಆಲಾಪ ಕಾರ್ಯಕ್ರಮ ಇದು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕನ್ನಡ ಮತ್ತು ಹಿಂದಿ ಗೀತೆಗಳ ಗುಚ್ಛ, ವಿಶೇಷವಾಗಿ ಗಸಲ್ಸ್ ಗೀತೆಗಳನ್ನು ಕೇಳುವಂಥ ಸಮಯ ಇದು. ಈಗ ಒಂದು ಕನ್ನಡದ ಗೀತೆಯನ್ನು ಕೇಳುವಂಥ ಸಮಯ. ಚಿತ್ರದ ಗೀತೆ ಇದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಉಪೇಂದ್ರ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ.

ಮಧುರ ಹಲಪ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಈಗ ಒಂದು ಹಿಂದಿ ಚಿತ್ರದ ಗೀತೆಯನ್ನ ಕೇಳುವಂತಹ ಸಮಯ. ಹಮಾಮ್ ಕೆ ಹೇ ಕೌನ್ ಚಿತ್ರದ ಅದ್ಭುತವಾದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ದೇವ್ ಕೊಹ್ಲಿ ಅವರ ರಚನೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಈ ಗೀತೆಯಲ್ಲಿ ಕಾಡೋದು ಅದೊಂದೇ ಸಾಲುಗಳು ಸ್ನೇಹಿತರೆ, ಆ ಪದ ಓ ಹೇ ನಿಶಾ ಉಸ್ ಹೇ ಪತಾ, ಇಷ್ಟು ಸ್ವೀಟಾಗಿ ಯಾರಾದರೂ ಕೇಳೋದಕ್ಕಾಗುತ್ತಾ? ಅದ್ಭುತವಾದ ಒಂದು ಗಾಯನ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ. ಮಧುರ ಆಲಾಪದಲ್ಲಿ ಮಧುರವಾದ ಗೀತೆಗಳನ್ನು ಕೇಳ್ತಾ ಕಳೀತಾ ಇದ್ವಿ. ನಿಮ್ಮ ಸಂದೇಶಗಳು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಗೀತೆಗಳನ್ನು ಮೆಚ್ಕೋತಾ ಇದ್ರ ನೀವೆಲ್ಲರೂ ಅಂತ. ಭಾಳ ಖುಷಿಯಾಗ್ತಿದೆ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋದಕ್ಕೆ. ಮುಂದಿನ ಗೀತೆ ಕನ್ನಡ ಗೀತೆಯನ್ನು ಕೇಳುವಂತಹ ಸಮಯ. ಡ್ರಾಮಾ ಚಿತ್ರದ ಗೀತೆ, ಸುನಿತಾ ಗೋಪುರಾಜು ಅವರ ಗಾಯನ, ಜಯಂತ್ ಕಾಯ್ಕಿಣಿ ಅವರ ರಚನೆ, ಬಿ ಹರಿಕೃಷ್ಣ ಅವರ ಸಂಗೀತ.

0: ಈ ಬಾಳ ನದಿಯಲ್ಲಿ ನಿನ್ನೊಂದು ಸಣ್ಣ ಸುಳಿ, ಎಷ್ಟು ಚೆನ್ನಾಗಿದೆ ಕವಿ ಕಲ್ಪನೆ. ಸುಳಿಗಳು ಇರಬಾರ್ದಂತೆ ಬದುಕಲಿ, ಆದರೆ ಸಣ್ಣ ಸುಳಿಗಳು ಏನು ತೊಂದರೆಯನ್ನು ಕೊಡೋದಿಲ್ಲ. ಅಲ್ಲೊಂದು ವೇರಿಯೇಷನ್ಸ್ ಆಗುತ್ತೆ, ನನ್ನ ಆರ್ಟ್ಬಿಟ್ಟಲ್ಲಿ ಚೇಂಜಸ್ ಆಗುತ್ತೆ ಅನ್ನೋ ಕಲ್ಪನೆ ಕವಿ ಹೃದಯದಲ್ಲಿ ಇರಬಹುದು ಅಂತ ಅನಿಸುತ್ತೆ ಅಲ್ವಾ. ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕನ್ನಡ ಮತ್ತು ಹಿಂದಿ ಗೀತೆಗಳ ಗುಚ್ಛಗಳಿದು ಒಂದು ಪುಟ್ಟ ಬ್ರೇಕ್ನ ನಂತರ ಗೀತೆಗಳು ಮುಂದುವರಿಯುತ್ತೆ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮಧುರ ಆಲಾಪ ಕನ್ನಡ ಮತ್ತು ಹಿಂದಿ ಚಿತ್ರದ ಗೀತೆಗಳ ಗುಚ್ಛಗಳು ಹಾಗೆ ವಿಶೇಷವಾಗಿ ಗಜಲ್ಸ್ ಅನ್ನ ಕೇಳುವಂತಹ ಒಂದು ಸುಸಮಯ ಇದು. ಮುಂದಿನ ಗೀತೆ ಒಂದು ಹಿಂದಿ ಗಜಲ್ ಕೇಳುವಂತಹ ಸಮಯ. ಅರ್ಥ ಚಿತ್ರದ ಒಂದು ಗಾಯನವಿದು, ಗೀತೆ ಇದು, ಜಗದೀಶ್ ಸಿಂಗ್ ಅವರ ಗಾಯನವಿದೆ.

ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಗೀತೆಗಳ ಗುಚ್ಛ ಗಜಲ್ಸನ್ನು ಕೇಳ್ತಾ ಇದ್ವಿ. ಈಗ ಒಂದು ಕನ್ನಡ ಗೀತೆಯನ್ನು ಕೇಳುವಂಥ ಸಮಯ. ಖುಷಿ ಚಿತ್ರದ ಗೀತೆ, ಶ್ರೀನಿವಾಸ್ ಮತ್ತು ಚಿತ್ರ ಅವರ ಗಾಯನ, ವಿ ಮನೋಹರ್ ರಚನೆ, ಗುರುಕಿರಣ್ ಅವರ ಸಂಗೀತ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಮಧುರ ಹಲಾಪ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಹಿಂದಿ ಗಜಲ್ಸ್ನ ಕೇಳ್ತಾ ಗೀತೆಗಳಲ್ಲಿ ಗಜಲ್ಸ್ ಪ್ರಮುಖವಾಗಿ ಕೇಳ್ತಿರುವಂತಹ ಗೀತೆಗಳು. ಮುಂದಿನ ಗೀತೆ ರಯಾನಾ ಎತ್ತೇರಿದಲ್ ಮನ್ ಚಿತ್ರದ ಗೀತೆ. ಬೊಂಬೆ ಜಯಶ್ರೀ ಅವರ ಗಾಯನ, ಸಮೀರ್ ರಚನೆ, ಆರ್ ಶ್ರೀರಾಜ್ ಅವರ ಸಂಗೀತ.

ಮಧುರ ಗೀತೆಗಳ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಧುರ ಆಲಪ ಕಾರ್ಯಕ್ರಮ ಇದು. ಕನ್ನಡ ಮತ್ತು ಹಿಂದಿ ಗೀತೆಗಳ ಗುಚ್ಛ, ವಿಶೇಷವಾಗಿ ಗಜಲ್ಸ್ ಗೀತೆಗಳನ್ನು ಕೇಳುವಂತಹ ಸಮಯ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ಕನಸಲು ನೀನೆ, ಮನಸಲು ನೀನೆ ಚಿತ್ರದ ಈ ಗೀತೆ ಎಲ್ ಎನ್ ಶಾಸ್ತ್ರಿಯವರ ಗಾಯನ ಹಾಗೂ ಸಂಗೀತ ಕೆ ಕಲ್ಯಾಣ.

ಮಧುರಾಲಪ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕನ್ನಡ ಮತ್ತು ಹಿಂದಿ ಗೀತೆಗಳು, ವಿಶೇಷವಾಗಿ ಗಜಲ್ಸ್ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈಗ ಒಂದು ಹಿಂದಿ ಚಿತ್ರದ ಗೀತೆಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ರಂಗ್ ದೇ ವಸಂತಿ ಚಿತ್ರದ ಗೀತೆ ಇದು. ಮಧುಶ್ರೀ ಮತ್ತು ನರೇಶ್ ಅಯ್ಯರ್ ಅವರ ಗಾಯನ, ಪ್ರಶುನ್ ಜೋಶಿ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ನೀವು ಕೇಳ್ತಿದ್ರೆ ನಿಮ್ಮ ಮೆಚ್ಚಿನ ಇದು ಭಾರತೀಯ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 9:15:15 ಈ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಡರ್ ಚಿತ್ರದ ಈ ಗೀತೆ. ಉದಿತ್ ನಾರಾಯಣ್ ಅವರ ಗಾಯನ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಕ್ರಿಮಿನಲ್ ಚಿತ್ರದ್ದು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಇಂಡಿವಾರ್ ಅವರ ರಚನೆ, ಎಂ ಎಂ ಕೀರವಾಣಿ ಅವರ ಸಂಗೀತ.

ಒಂದು ಸಾಂಗ್ನ ಹೇಗೆಲ್ಲ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದನ್ನು ಕಿಶೋರ್ ಕುಮಾರ್ ಅವರನ್ನು ನೋಡಿ ಕಲಿಬೋದು. ಅವ್ರು ಕೊಡುವಂಥ ಆಲಾಪನೆಗಳು, ಆ ವೇರಿಯೇಷನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ಇದೇ ಸ್ನೇಹಿತರೆ ಮುಂದಿನ ಗೀತೆ ಜೀನ್ಸ್ ಚಿತ್ರದ್ದು. ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಗಾಯನ, ಜಾವೇದ್ ಅಖ್ತರ್ ಅವರ ರಚನೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ಈ ಸಾಂಗಲ್ಲಿ ಡ್ಯಾನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಸಿಂಪಲ್ ಸ್ಟೆಪ್ಸ್, ಸೂಪರ್ ಬ್ಯೂಟಿಫುಲ್. ಡ್ಯಾನ್ಸ್ ಮಾಡೋದಕ್ಕೆ ಒಂದೊಳ್ಳೆ ಎಂಜಾಯ್ ಮಾಡಬೇಕಂದ್ರೆ ಅದನ್ನು ವಿಶೇಷವಾಗಿ ಈ ಒಂದು ಪ್ರಶಾಂತ್ ಮತ್ತು ಐಶ್ವರ್ಯರ ಇಬ್ಬರು ಮಾಡಿದ್ದಾರೆ. ಐಶ್ವರ್ಯವರು ತುಂಬ ಗ್ರೇಷಿಯಸ್ ಆಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಒಂದು ಖುಷಿ ಏನಪ್ಪ ಅಂತ ಅಂದರೆ ಅವರ ಎರಾದಲ್ಲಿ ಐಶ್ವರ್ಯ ರೈ ಇದುವರೆಗೂ ಯಾರ್ಯಾರು ಮಿಸ್ ವರ್ಲ್ಡ್ ಆಗಿದ್ದಾರೆ, ಆ ಒಂದು ಅಷ್ಟು ಮಿಸ್ ವರ್ಲ್ಡ್ ಫೋಟೋ ತೆಗೆದುಕೊಂಡು ಐಶ್ವರ್ಯ ರೈ ಫೋಟೋನ ನೋಡ್ತು ಅಂದರೆ ಐಶ್ವರ್ಯ ರೈ ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಸುಂದರವಾಗಿ ಕಾಣಿಸ್ತಾರೆ. ಅಷ್ಟೇ ಗುಣವಂತೆ ಕೂಡ ಈ ಒಂದು ಸಿನಿಮಾದ ಶೂಟಿಂಗ್ ಟೈಮಲ್ಲೇ ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ವರ್ಲ್ಡ್ ಅಂತ ಅಮೆರಿಕದಲ್ಲಿ ಕರೆದಾಗ ಲಕ್ಷ್ಮಿಯವರು ನೋಡಮ್ಮ ನಿನ್ನ ಮಿಸ್ ವರ್ಲ್ಡ್ ಅಂತಿದ್ದಾರೆ ಅಂತ ಅಂದಾಗ ಆಕೆ ಹೇಳಿದ್ರಂತೆ, ಇಲ್ಲ ಆಂಟಿ ಆ ಥರ ತುಂಬ ಜನ ಬಂದು ಹೋಗಿದ್ದಾರೆ, ನಾನು ಬಂದಿದ್ದೀನಿ, ನಾಳೆ ಇನ್ಯಾರಾದರೂ ಮಿಸ್ ವರ್ಲ್ಡ್ ಆಗ್ತಾರೆ ಅಂತ. ಸೊ ಐಶ್ವರ್ಯ ರೈ ಬ್ಯೂಟಿ ದ ಬ್ರೈನ್, ನಮ್ಮ ಮಂಗಳೂರಿನ ಹುಡುಗಿ ಅನ್ನೋದೇ ಖುಷಿ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ದಿವಾನ ಚಿತ್ರದ ಗೀತೆಯದು ಕುಮಾರ್ ಸಾನು ಮತ್ತು ಸಾಧನ ಸರ್ಗಮ್ ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಅವಿನಾಜ ಓ ಛೋಡ್ಕರ್ ಅಂತ ಹೇಳ್ತಾ ಇದ್ದಾರೆ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಅವರು. ಮುಂದಿನ ಚಿತ್ರದ ಗೀತೆಯದು ಹಮ್ ದೋನೋ ಚಿತ್ರದ್ದು, ಸಹಿರ್ ಅವರ ರಚನೆ, ಜಯದೇವ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಮುಂದಿನ ಕೆಲಸ ಏನಪ್ಪ ಅಂತಂದರೆ ನಿಮ್ಮ ಸಂದೇಶಗಳನ್ನ ನೋಡುವಂಥದ್ದು. ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಎಂಥ ಸೂಪರ್ ಸಾಂಗ್ಸ್, 5 ಗಂಟೆಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಒಂದಕ್ಕಿಂತ ಒಂದು ಅಮೇಝಿಂಗ್ ಅನ್ನುವಂಥ ಗೀತೆಗಳನ್ನ ಪ್ರಸಾರ ಮಾಡ್ತಿದ್ದೀರಾ ಅಂತ ಜ್ಞಾನೇಶ್ವರಿಯವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ತುಂಬ ಒಳ್ಳೆ ನಿರೂಪಣೆಯೊಂದಿಗೆ ಸುಂದರ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ನಮ್ಮ ಬೆಳಗಿನ ಕೆಲಸದ ಆಯಾಸವೆಲ್ಲ ಮಾಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ 8000001 ಇವರ ಸಂದೇಶ ಬಂದಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ಮುದ ನೀಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳು, ಚಂದದ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಳಿಯಿಂದ, ಹಾಗೆ ವರಲಕ್ಷ್ಮಿ ಮೋಹನ್ ಅವರು ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳ ಆಯ್ಕೆ ತುಂಬ ಚೆನ್ನಾಗಿದೆ, ಒಂದಕ್ಕೊಂದು ಹೋಲುವಂತಹ ಗೀತೆಗಳು, ಹಿಂದೆ ಗೀತೆಗಳೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ರಾಣಿಯವರು ಹಳೇಬೀಡಿನಿಂದ. ಧನ್ಯವಾದ. ಎಲ್ಲ ನನ್ನ ಫೇವ್ರೇಟ್ ಹಾಡುಗಳು ಪ್ರಸಾರ ಆದಂಗಿದೆ, ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಮನು, ಅಂಕಿತಾ, ಗಗನ, ಮೋನಿಕಾ, ಸುಪ್ಪು, ಮಂಜು, ವರ್ಷ ಚಿತ್ರದುರ್ಗದಿಂದ, ಹಾಗೆ ರತ್ನ ಅವರು ಬೆಂಗಳೂರಿನಿಂದ ಗೀತೆಗಳನ್ನೆಲ್ಲ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ವಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹೌದು, ತುಂಬ ಚೆನ್ನಾಗಿದ್ದಾರೆ. ಹಾಗೆ ಮುಂದೆ ಯಾರಿದು? ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರ್ಮಲಾ ಅವರ ಸಂದೇಶ ಎಲ್ಲ

ಫೇವ್ರೇಟ್ ಸಾಂಗ್ಸ್ಗಳು, ನಾವು ನೀವು ಪ್ರಸಾರ ಮಾಡಿದಂಥ ಗೀತೆಗಳಿರುವಂಥ ಚಿತ್ರಗಳನ್ನೆಲ್ಲ ನೋಡಿದ್ದೀವಿ. ಭಾಳ ಖುಷಿಯಾಯಿತು, ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ನಂಬರ್ 5746 ಇವರು ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಡ್ರೈವ್ ಮಾಡ್ತಾ ಅದ್ಭುತ ಗೀತೆಗಳನ್ನು ಕೇಳ್ತಾ ಇದ್ದೇನೆ ಅಂತ ಆದೂರು ಪ್ರಕಾಶ್ ಆನೆಕಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸದ ಸಮಯದಲ್ಲಿ ಬಿಡು ಮಾಡಿಕೊಂಡು ನಮ್ಮ ಗೀತೆಗಳನ್ನು ಕೇಳಿದ್ದಕ್ಕೆ ಬಹಳ ಬಹಳ ಬಹಳ ಧನ್ಯವಾದ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಒಂದು ಗೀತೆಯ ಬಿಟ್ ಬರ್ತಾ ಇದೆ, ಕೇಳಿ ಸ್ನೇಹಿತರೆ. ರಂಗ್ ದೇ ವಸಂತಿ ಚಿತ್ರದ ಗೀತೆಯ ಬೀಟ್ ಇದು. ಹರ್ಷದೀಪ್ ಕೌರ್ ಅವರ ಗಾಯನ, ಪ್ರಸೂನ್ ಜೋಶಿ ರಚನೆ, ಎ ರೆಹಮಾನ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂಥ ಕೇಳಿ ಮೆಚ್ಚಿಕೊಂಡಂಥ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಷೇರು ಮತ್ತು ವಿನಿಮಯ ಮಂಡಳಿ ಸೆಬಿ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಮೂರನೇ ವ್ಯಕ್ತಿಯ ಪಾವತಿಗಳನ್ನು ಅನುಮತಿಸಲು ಪ್ರಸ್ತಾಪಿಸಿದೆ ಎಂದು ಪ್ರಕಟಿಸಲಾದ ಸಮಾಲೋಚನಾ ಪತ್ರದಲ್ಲಿ ನಿಜವಾದ ಪ್ರಕರಣಗಳಲ್ಲಿ ಹೂಡಿಕೆ ಮಾಡುವುದನ್ನು ಸುಲಭಗೊಳಿಸುವ ಮತ್ತು ಸಂಭಾವ್ಯ ದುರುಪಯೋಗದ ವಿರುದ್ಧ ದೃಢವಾದ ಸುರಕ್ಷತಾ ಕ್ರಮಗಳನ್ನು ಬಲಪಡಿಸುವ ಸಮತೋಲಿತ ವಿಧಾನವನ್ನು ಹೊಂದುವುದು ಇದರ ಉದ್ದೇಶವಾಗಿದೆ ಎಂದು ಸೆಬಿ ತಿಳಿಸಿದೆ. ಕಾಂಗೋ ಮತ್ತು ಉಗಾಂಡದಲ್ಲಿ ಎಬೋಲಾ ವೈರಸ್ ಹರಡುವ ಅಪಾಯವು ರಾಷ್ಟೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಹೆಚ್ಚಾಗಿದ್ದು ಜಾಗತಿಕ ಮಟ್ಟದಲ್ಲಿ ಕಡಿಮೆಯಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಇಂದು ತಿಳಿಸಿದೆ. ಎಬೋಲಾ ಹರಡುವಿಕೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟೀಯ ಮಟ್ಟದ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಣೆ ಮಾಡಿದೆ. ಇದಕ್ಕೆ ಸಂಘಟಿತ ಪ್ರತಿಕ್ರಿಯೆಯು ಅಗತ್ಯವಿದೆ ಎಂದು ಹೇಳಿದೆ. ಗುಜರಾತ್ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ತನ್ನ ಬೆಂಬಲವನ್ನು ನೀಡಿದೆ. ಜಂಟಿ ಸಂಸದೀಯ ಸಮಿತಿಯು ತಮ್ಮ ಭೇಟಿಯ ಎರಡನೇ ದಿನದಂದು ಗಾಂಧಿನಗರದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಿಯೋಗದೊಂದಿಗೆ ಚರ್ಚೆ ನಡೆಸಿದ ನಂತರ ರಾಜ್ಯದ ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಈ ವಿಷಯವನ್ನು ತಿಳಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.34 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. June 1 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ.

ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ ಖಂಡ್ರೆಯವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಕೆಕೆಆರ್ ಮತ್ತು ಮುಂಬೈ ತಂಡಗಳ ನಡುವಿನ ಐಪಿಎಲ್ ಟಿ20 ಪಂದ್ಯಾವಳಿಯಲ್ಲಿ ಮೊದಲು ಬ್ಯಾಟಿಂಗ್ ನಡೆಸುತ್ತಿರುವ ಮುಂಬೈ 16.3 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 103 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ಯುವ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 10:45 ಈ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ಪ್ರೇಮದ ವಿವಿಧ ಭಾವಗಳನ್ನ ಹೊತ್ತು ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳನ್ನ ಕೇಳ್ತಾ ಸಾಗುವುದೇ ಪ್ರೇಮ ನಿನಾದ ಕಾರ್ಯಕ್ರಮ. ಇಂದು ಸಹ ಅಂಥದ್ದೇ ಸಾಲುಗಳನ್ನ ಹೊತ್ತು ತಂದಿದ್ದೀನಿ. ಸಾಲುಗಳು ಏನು ಅಂತ ತಿಳಿಸೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029. ಮತ್ತೊಮ್ಮೆ ಹೇಳ್ತೀನಿ 9483091029. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಂಡಿರುವಂಥ ವಿಷಯ ಏನು ಅಂತ ಹೇಳ್ತೀನಿ ಕೆಲವೇ ಕ್ಷಣದಲ್ಲಿ.

ಇಂದಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂತ ಅಂದರೆ, ರಷ್ಯನ್ ಲೇಖಕರೊಬ್ಬರ ಮಾತನ್ನು ತೆಗೆದುಕೊಂಡಿದ್ದೀನಿ. ಫ್ಯೋದರ್ ದೋಸ್ತೋವ್ಸ್ಕಿ ಅನ್ನುವಂಥವರು, ದೋಸ್ತೋವ್ಸ್ಕಿ ಅಂತ ಫೇಮಸ್ ಆಗಿದ್ದಾರೆ ಅವರು. ಇವರನ್ನು ಇವರ ಒಂದು ಸಾಲಿದೆ. ಇವರು ಸಹ ಪ್ರೇಮದ ಕುರಿತಾಗಿ, ಜೀವನದ ಕುರಿತಾಗಿ ಅನೇಕ ಸಾಲುಗಳನ್ನು, ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ. ಇದರಲ್ಲಿ ಒಂದು ಸಾಲು ಇವತ್ತು ಒಂದು ವಾಕ್ಯವನ್ನು ಹೇಳ್ತೀನಿ, ಸಾಲಲ್ಲ. ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ. ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಸಂದೇಶಗಳು ಬರಲಿ, ಓಕೆನಾ? ಒಂದು ಗೀತೆಯ ಕಾಲಾವಕಾಶ. ಇನ್ನು ಕಾರ್ಯಕ್ರಮದಲ್ಲಿ ಇಂದು ಆದಷ್ಟು ಸಂದೇಶಗಳನ್ನಷ್ಟೇ ತೆಗೆದುಕೊಳ್ತಾ ಇದ್ದೀನಿ. ಸಂದೇಶಗಳು, ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಒಂದು ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡೋದಕ್ಕೆ

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತಹ ವಿಷಯ, ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತುಗಳು. ಈ ಮಾತುಗಳಿಗೆ ನಿಮ್ಮ ಮಾತುಗಳು ಬರಲಿ. ಈ ಮಾತನ್ನು ಹೇಳಿರೋದು ದೋಸ್ತೋಸ್ಕಿ ಅವರು, ರಷ್ಯನ್ ರೈಟರ್. ಇವರು ಅದ್ಭುತವಾದ ರೈಟರ್ ಇವರು ಸಹ. ಇನ್ನು ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಕಾಯ್ತಾ ಇದ್ದೀನಿ. ಹಾಗೆ ಕರೆ ಮಾಡೋದಕ್ಕೂ ನಂಬರನ್ನು ಕೊಡ್ತೀನಿ ಸ್ನೇಹಿತರೆ. ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ ಕರೆ ಮಾಡಬಹುದಾ ಅಂತ. ಸೊ ನೋಡೋಣ, ಒಂದೆರಡು ಸಂದೇಶಗಳನ್ನ ನೋಡಿ ಕರೆಯನ್ನು ಸಹ ತೆಗೆದುಕೊಳ್ತೀನಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0800 222 2.

6 1 2 5 7 0800-222-6125 ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಹಾಗೆ ಸಂದೇಶಗಳು ಸಹ ಬಂದಿದೆ, ಒಮ್ಮೆ ಸಂದೇಶವನ್ನು ನೋಡೋಣ. ಹೌದು, ದಡ್ರ ಪ್ರೀತಿ ಮಾಡುವುದು. ಬುದ್ಧಿವಂತರು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಮುಂದುವರೆದು ಹೆಸರು ಮಾಡುತ್ತಾರೆ, ದಡ್ಡರು ಪ್ರೀತಿ ಮಾಡಿ ಅವರ ಹಿಂದೆ ನಿಂತು ಜೀವನ ಸವಿಸುತ್ತಾರೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ರೈಟರ್ ಹೇಳಿರುವ ಲೈನ್ಸ್ 100% ಕರೆಕ್ಟ್. ಎರಡು ಈಕ್ವಲ್ ಪರ್ಸನಾಲಿಟಿ ನಡುವೆ ಪ್ರೀತಿ ಅಸಂಭವ. ಒಬ್ಬರು ಆದರೂ ಇನ್ನೋಸೆಂಟ್ ಇದ್ದರೆ ಅಲ್ಲಿ ಲವ್ ಸಕ್ಸಸ್ ಆಗುತ್ತೆ. ಎಸ್, ನಿಮ್ಮ ಸಂದೇಶ ಇಷ್ಟ ಆಯಿತು. ಯಾರಿದು? ಅರ್ಪಿತಾ ಅವರೇ, ನಿಮ್ಮ ಸಂದೇಶಗಳು ಬರಲಿ, ಹಾಗೆ ಕರೆ ಸಹ ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ, ನಿಮ್ಮ ಜೊತೆ ಮಾತನಾಡೋದಕ್ಕೆ, ನಿಮ್ಮ ಸಂದೇಶಗಳನ್ನು ನೋಡೋದಕ್ಕೆ ಕಾರ್ಯಕ್ರಮದ ಕೊನೆಯವರೆಗೂ ಕಾಯಬೇಡಿ. ನಿಮಗೆ ಗೊತ್ತಲ್ಲ, ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಸಂದೇಶಗಳು ಮಿಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಬೇಗನೆ ಬರಲಿ. ಈಗ ಮತ್ತೊಂದು ಗೀತೆಯ ಕಾಲಾವಕಾಶ.

ಹಾಗೆ ಒಂದಷ್ಟು ಮೆಚ್ಚುಗೆ ಸಂದೇಶಗಳಿದೆ, ಆದರೆ ವಿಷಯದ ಕುರಿತು ಮಾತನಾಡುವಂಥ ಸಂದೇಶಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಪ್ರೀತಿಲಿ ಮುಗ್ಧತೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7424 ಇವರು. ಹಾಗೆ ಪ್ರೀತಿಯಲ್ಲಿ ದಡ್ಡರಿಗೆ ಯಾವಾಗಲೂ ಒಂದು ತೂಕ ಹೆಚ್ಚು ಸಿಗುವುದು ಖಂಡಿತ. ಇದು ದಡ್ಡರಿಗೆ ದೇವರ ವರವೇ ಇರಬಹುದು ಅಲ್ಲವೇನ್ರಿ ಅಂತ ಮಂಜುನಾಥಾಚಾರ್ ನಾಗರೇಶ್ವರ ವೃತ್ತ ಯಲಾಂಕದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತೊಂದು ಗೀತೆಯ ಕಾಲಾವಕಾಶ ಗೀತೆಯ ನಂತರ ಕರೆಗಳು ಸಂದೇಶಗಳೆಲ್ಲವನ್ನು ನೋಡೋಣ ಸ್ನೇಹಿತರೆ.

ನಾಳೆ ಸುಖವ ಕೊಡ್ತಾನ, ದೇವರ ಜೊತೆಯಲ್ಲಿ ಇರುತ್ತಾನ? ಡಿಬೇಟಬಲ್ ಕ್ವಶನ್. ದೇವರು ಜೊತೆಯಲ್ಲಿದ್ದರೆ, ಆ ನಂಬಿಕೆ ಯಾವುದೇ ಪಾಸಿಟಿವ್ ಎನರ್ಜಿ ಜೊತೆಯಲ್ಲಿದ್ದರೆ ಖುಷಿನೇ ಇರಲಪ್ಪ. ಒಳ್ಳೆ ಕೆಲಸಗಳು, ಒಳ್ಳೆಯವರು ಯಾವಾಗೂ ಜೊತೆಯಲ್ಲಿರಲಿ ಅನ್ನೋದೇ ಆಶಯ. ಪ್ರೇಮನಿಲಯದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕರೆಗಳು ಬರ್ತಾ ಇದೆ, ಕರೆಗಳನ್ನು ತೆಗೆದುಕೊಳ್ಳೋಣ. ಕೆಲವೇ ಸಮಯದಲ್ಲಿ ಕೆಲವು ಸಂದೇಶಗಳನ್ನ ನೋಡ್ಬೋಣ. ಈಗ ಹಾಗೆ ಕೊಟ್ಟಿರುವಂಥ ವಿಷಯ, ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಸಂದೇಶಗಳು. ಕೌಸಲ್ಯವರು ಬನಶಂಕರಿಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರೆ. ಮತ್ತಷ್ಟು ಸಂದೇಶಗಳನ್ನ ನೋಡೋಣ. ಓಕೆ, ಮೆಚ್ಚುಗೆ ಸಂದೇಶಗಳಿದೆ, ಆದಷ್ಟು ವಿಷಯದ ಕುರಿತು ಮಾತನಾಡಿರುವಂಥ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ.

ಆದಷ್ಟು ಒಂದೇ ಸಂದೇಶಗಳು ಬರಲಿ ಸ್ನೇಹಿತರೆ, ನೀವು ಒಂದೊಂದು ಸಂದೇಶವನ್ನು ಒಂದೊಂದು ಸಲ ಕಳಿಸೋದು ಬದಲು ನಿಮ್ಮ ಮಾತುಗಳು ಏನಿದೆ ಅನ್ನೋದನ್ನು ಒಂದೇ ಸರ ಟೈಪ್ ಮಾಡಿ ಕಳಿಸಿ, ಪದೇ ಪದೇ ಎರಡೆರಡು ಸಲ ಬೇಡ, ಓಕೆನಾ? ಮುಂದಿನ ಸಂದೇಶ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಕಳಿಸಿದ್ದಾರೆ. ಇಬ್ಬರು ಬುದ್ಧಿವಂತರಿದ್ದರೆ ಈ ದೇಶವನ್ನೇ ಬಿಟ್ಟು ಹೋಗುತ್ತಾರೆ. ಅವರಿಗೆ ಕೇವಲ ಹಣ ಆಸ್ತಿಯ ಬಗ್ಗೆ ಮಾತ್ರ ಚಿಂತೆ, ಅವರಿಗೆ ಬೇರೆ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದರೆ ದಡ್ಡನಾದರೆ ತಂದೆ ಮನೆ ಇಲ್ಲೇ ಇದ್ದು ಎಲ್ಲರನ್ನ ನೋಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ ಸ್ನೇಹಿತರೆ. ಆದಷ್ಟು ಕಾರ್ಯಕ್ರಮದ ಕುರಿತಾಗಿರುವ ಮಾತುಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಎರಡೆರಡು ಬಾರಿ ಸಂದೇಶಗಳು ಬೇಡ, ಒಂದ್ಮೇಲೆ ನಿಮ್ಮ ಸಂದೇಶಗಳನ್ನ ಕಳಿಸಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸಂದೇಶಗಳನ್ನ ನೋಡೋಣ. ಒಬ್ಬರು ಅತಿ ಬುದ್ಧಿವಂತರು, ಇನ್ನೊಬ್ಬರು ಸ್ವಲ್ಪ ದಡ್ಡರು, ಪ್ರೀತಿಸಿ ಸುಖವಾಗಿರಬಹುದು. ಆದರೆ ಇಬ್ಬರು ಬುದ್ಧಿವಂತರು ತಮ್ಮ ಸ್ವಾರ್ಥದ ಮತ್ತು ಈಗೋ ತುಂಬಿದ ಮನಸ್ಸು ಇಬ್ಬರಲ್ಲೂ ಇದ್ದಾಗ ಸರಿಸಮಾನವಾಗಿ ಪ್ರೀತಿಸಿ ಬಾಳಲು ಸಾಧ್ಯವಿಲ್ಲ. ಆದರೆ ಅದೇ ಇಬ್ಬರು ದಡ್ಡರು ಪ್ರೀತಿಸಿ ಸುಖವಾಗಿ ಇರಬಹುದೇನೋ ಎಂದೆನಿಸುತ್ತದೆ. ಕಾರಣ, ದಡ್ಡ ಜನರಲ್ಲಿ ಸ್ವಾರ್ಥಕ್ಕಿಂತ ತಾವು ಇದ್ದಿದ್ದರೆ ಸುಖವಾಗಿ ಜೀವಿಸಬೇಕೆಂಬ ಹಂಬಲ ಇಬ್ಬರಲ್ಲೂ ಇರುವ ಕಾರಣ ದಡ್ಡರ ಪ್ರೀತಿ ಸಫಲವಾಗುವುದು ಎಂದೆನಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಕುಮಾರಸ್ವಾಮಿಯವರು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಇಬ್ಬರು ಬುದ್ಧಿವಂತರು ಆದರೆ ತಾಳ್ಮೆಯಿಂದ ನಿಧಾನಗತಿಯಲ್ಲಿ ಒಳ್ಳೆ ಬದುಕು ನಿಟ್ಟಿನಲ್ಲಿ ಜೀವನ

ದಲ್ಲಾಗಲಿ ಅಥವಾ ಸಾಧನೆ ಮಾಡಿದವರ ಆಗಲಿ ಪ್ರೀತಿಯನ್ನು ಕೊನೆಗಂಟನು ತೆಗೆದುಕೊಂಡು ಹೋಗೋದಿಲ್ಲ. ಇಬ್ಬರು ಬುದ್ಧಿವಂತರು ಆದರೆ ಮಾತ್ರ ಪ್ರಾರಂಭದಿಂದ ಕೊನೆ ತನಕನು ಪೂರೈಸುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ. ಮತ್ತಷ್ಟು ಮೆಚ್ಚುಗೆ ಸಂದೇಶಗಳಿದೆ, ಆದರೆ ಕಾರ್ಯಕ್ರಮದ ಕುರಿತಾಗಿರುವಂಥ ಮಾತುಗಳನ್ನಷ್ಟೇ ತೆಗೆದುಕೊಂಡು ನಾನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗನೆ ಬರಲಿ ನಿಮ್ಮ ಮಾತುಗಳು, ಕರೆ ಎಲ್ಲವೂ ಸಹ. ಮತ್ತೊಂದು ಗೀತೆಯ ಕಾಲಾವಕಾಶ

0: ರೀತಿ, ಬಿದಿರು ಕೊಳಲಾಗುವ ರೀತಿ. ಚೆನ್ನಾಗಿದೆ ನೋಡಿ ಸಾಲು. ಬಿದಿರು, ಯಾವುದೋ ಒಂದು ಬಿದಿರು ಇರುತ್ತೆ, ಅದು ಒಂದೊಂದು ದಿನ ಕೊಳಲಾಗ್ಬಿಡುತ್ತೆ, ಕೃಷ್ಣನ ಕೈಯಲ್ಲಿ ಉಳ್ಕೊಳ್ಳುತ್ತೆ, ಅನೇಕ ಸ್ವರಗಳನ್ನು ತನ್ನ ಒಡಲಲ್ಲಿ ನುಡಿಸುತ್ತೆ. ಇದೊಂದು ಸಾರ್ಥಕತೆ ಅಲ್ವಾ? ಹಾಗೆ ಪ್ರೀತಿಯ ಸಾರ್ಥಕತೆ ಅನ್ನುವಂಥ ಭಾವ ಇರ್ಬೋದು ನಾಗೇಂದ್ರ ಪ್ರಸಾದ್ ಅವರ ಆ ಸಾಲುಗಳಲ್ಲಿ. ಒಂದು ಕರೆ ಇದೆ, ಬನ್ನಿ ಸ್ನೇಹಿತರೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ? ಕಮಲಮ್ಮ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮದ ವಿಷಯ ಗೊತ್ತಲ್ಲ ತಮಗೆ?
1: ಗೊತ್ತಾಯ್ತು
0: ನಿಮ್ಮ ಮಾತುಗಳು.
1: ಒಬ್ರು ದಡ್ಡವರು ಇದ್ರೆ, ದಡ್ಡರು ಇದ್ರೆ, ಒಬ್ರು ಬುದ್ಧಿವಂತರು ಇದ್ರೆ ಅವ್ರದ್ದು ಜೀವನ ಚೆನ್ನಾಗೇ ಇರುತ್ತೆ. ನಾವು ಲೈಫ್ ಅಲ್ಲಿ ನೋಡಿದೀನಿ ತುಂಬಾ ಜನನ್ನ, ಇಬ್ರು ಈಗ ಇದ್ರೆ ಅಷ್ಟು ಚೆನ್ನಾಗಿ ಜೀವನ ನಡ್ಸಕ್ ಆಗಲ್ಲ. ಒಬ್ರು ಇನ್ನೋಸೆಂಟ್ ಆಗಿದ್ರೆ, ಒಬ್ರು ಬುದ್ಧಿವಂತರು ಇದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಸರ್, ನಾವು ನೋಡಿದೀವಿ.
0: ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಹೇಳಿದ್ರಿ.
1: ಇಬ್ರು ಒಂದೇ ತರ ಇದ್ರೆ ಅದು ಜೀವನ ಆಗಲ್ಲ. ಒಬ್ಬ ನೋಡಿ, ಒಬ್ಬೊಬ್ರು ಅವ್ರ ಮುದ್ದತೆ ನೋಡಿ ಪ್ರೀತಿಸ್ತಾರೆ, ಮುದ್ದತೆ ನೋಡಿ ಇಷ್ಟ ಪಡ್ತಾರೆ ಅವ್ರನ್ನ. ಹೌದು ಸರ್, ನಾವು ನೋಡಿದೀವಿ ತುಂಬಾ ಜನನ್ನ. ನನ್ಗಿವಾಗ 64 ವರ್ಷ, ನನ್ಗೆ ನಾವು ಜೀವನ ಚೆನ್ನಾಗಿ ನೋಡಿದೀವಿ, ನೋಡಿರೋದ್ರನ್ನೇ ಹೇಳ್ತಾ ಇದ್ದೀನಿ.
0: ಬಹಳ ಖುಷಿ ಆಯ್ತು ನಿಮ್ಮ ಅನುಭವದ ನುಡಿಗಳನ್ನ ಹೇಳಿದಕ್ಕೆ, ಧನ್ಯವಾದ. ನೀವು ಕರೆಯನ್ನ ಮಾಡಿದ್ದು ಖುಷಿ ಆಯ್ತು.
1: ಧನ್ಯವಾದ ಸರ್,
0: ಶುಭರಾತ್ರಿ. ಸ್ನೇಹಿತರೆ, ನೀವು ಸಹ ಕರೆ ಮಾಡಿ ಮಾತನಾಡಿ, ಪ್ರಾಯಶಃ ಇನ್ನೊಂದು ಕರೆಯನ್ನು ನಾನು ತೆಗೆದುಕೊಳ್ಬೋದು ಅಷ್ಟೇ. ಹಾಗೆ ಸಂದೇಶಗಳು ಬರ್ತಾ ಇದೆ, ಸಂದೇಶಗಳನ್ನ ಸಹ ನೋಡೋಣ. ಈ ಒಂದು ಗೀತೆಯ ನಂತರ ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದಲ್ಲಿ ಇಂದು ಕೊಟ್ಟಿರುವಂಥ ವಿಷಯ, ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತುಗಳು.

ಕಾರ್ಯಕ್ರಮದಲ್ಲಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಕೊಟ್ಟಂಥ ವಿಷಯ, ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂಥ ಮಾತುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಈಗ ನಿಮ್ಮ ಸಂದೇಶಗಳನ್ನ ನೋಡೋಣ. ಹಾಗೆ ಆ ಕೊನೆಯ ಗೀತೆ ಬಹಳ ಇಷ್ಟ ಆಯಿತು ಸ್ನೇಹಿತರೆ, ಸಾಲುಗಳನ್ನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಬಣ್ಣದ ನೀರಲ್ಲಿ ಕುಂಚಿತ ಕೊನೆಯಲ್ಲಿ ಹಾಳೆಯ ಎದೆಯಲ್ಲಿ ನಿನ್ನನ್ನು ಬಿಡಿಸೋಕೆ ನೋಡಿದೆ, ಮೂಡದೆ ನೀ ಗೋಜು ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸಾಲು? ಹಂಸಲೇಖ ಅವ್ರಿಗೆ ಒಂದು ನಮಸ್ತೆಯನ್ನು ತಿಳಿಸೋಣ. ಶಾಂತಶರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅತಿಯಾಗಿ ಬುದ್ಧಿವಂತರಾದವರು ಪ್ರತಿಯೊಂದನ್ನು ತರ್ಕ, ಲೆಕ್ಕಾಚಾರ ಮತ್ತು ವಿಶ್ಲೇಷಣೆ ಕಣ್ಣಿನಿಂದ ನೋಡುತ್ತಾರೆ, ಆದರೆ ಪ್ರೀತಿ ಇರುವುದು ನಂಬಿಕೆ ಮತ್ತು ಭಾವನೆಗಳ ಮೇಲೆ. ಇವರು ನನ್ನನ್ನು ನಿಜವಾಗಿ ಪ್ರೀತಿಸುತ್ತಿದ್ದಾರಾ, ಮುಂದೆ ಏನಾಗಬಹುದು ಎಂದು ಅತಿಯಾಗಿ ಯೋಚಿಸುವ ಮನಸ್ಥಿತಿ ಅವರಲ್ಲಿದ್ದರೆ ಅಲ್ಲಿ ಪ್ರೀತಿಯ ಸಹಜತೆ ಕಳೆದು ಹೋಗುತ್ತದೆ. ಇಬ್ಬರು ಅಹಂ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಹೋದರೆ ಅಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ತರ್ಕದ ವಾದ ವಿವಾದಗಳೇ ಹೆಚ್ಚಾಗುತ್ತದೆ. ಇಲ್ಲಿ ದಡ್ಡ ಎಂದರೆ ಮೂರ್ಖ ಅಥವಾ ಜ್ಞಾನವಿಲ್ಲದವನು ಎಂದಲ್ಲ, ಬದಲಿಗೆ ಪ್ರೀತಿಯ ಮುಂದೆ ತನ್ನ ಬುದ್ಧಿವಂತಿಕೆಯನ್ನು ಬದಿಗಿಡುವವನು. ಈ ಸಾಲುಗಳು ಇಷ್ಟ ಆಯಿತು. ಹಾಗೆ ಮುಂದೆ, ಪ್ರೀತಿಯಲ್ಲಿ ಬಿದ್ದಾಗ ಮನುಷ್ಯ ತನ್ನ ಅಹಂಕಾರವನ್ನು ಮರೆತು ಮಗುವಿನಂತೆ ಮುಗ್ಧನಾಗುತ್ತಾನೆ. ಎದುರಿಗಿರುವವರು ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುವ ಯಾವುದೇ ಲೆಕ್ಕಾಚಾರವಿಲ್ಲದೆ ಪ್ರೀತಿಸುವ ಆ ಮುಗ್ಧತೆಯೇ ಇಲ್ಲಿ ದಡ್ಡತನ ಎಂದು ಕರೆಸಿಕೊಳ್ಳುತ್ತದೆ. ಬುದ್ಧಿವಂತ ಜಗತ್ತಿನಲ್ಲಿ ಸೋಲಲು ಸಿದ್ಧನಿರುವವನೇ ನಿಜವಾದ ಪ್ರೀತಿಯನ್ನು ಗೆಲ್ಲಬಲ್ಲ. ಶಾಂತಶೇರ ಬಡಿಗೇರವರೇ, ಬಹಳ ಇಷ್ಟ ಆಯಿತು ನಿಮ್ಮ ಸಂದೇಶ. ಇದೇ ಇಂದಿನ ಕಾರ್ಯಕ್ರಮದ ವಿಷಯ ಮತ್ತು ಮಾತುಗಳು. ಆನಂದ್ ಕುಲಕರ್ಣಿ ಸುಲೆಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿಯಲ್ಲಿ ಇಬ್ಬರು ಬುದ್ಧಿವಂತರು, ಹಾಗೆಯೇ ಇಬ್ಬರು ದಡ್ಡರು. ಬುದ್ಧಿವಂತರಾದರೂ ಬ್ಯಾಡ್, ದಡ್ಡರಾದರೂ ಬ್ಯಾಡ್. ಒಬ್ಬರು ಬುದ್ಧಿವಂತರು, ಇನ್ನೊಬ್ಬರು ದಡ್ಡರಿದ್ದರೆ ಬಾಳ ಬಂಡಿ ಸುಗಮವಾಗಿ ಯಾವುದೇ ಅಡೆತಡೆ ಇಲ್ಲದೆ ಸಾಗಿಸಬಹುದು. ಆದರೆ ಇಬ್ಬರು ಬುದ್ಧಿವಂತರಿದ್ದರೆ, ನಮ್ಮಲ್ಲಿ ಒಂದು ಮಾತಿದೆ, ಎತ್ತು ಏರಿಗೆ ಎಳೆಯಿತು, ಕೋಣ ನೀರಿಗೆ ಎಳೆಯಿತು ಎನ್ನುವ ಹಾಗೆ ಆಗುತ್ತದೆ. ಅರ್ಥ ಇಷ್ಟೇ, ಹೊಂದಾಣಿಕೆ ಇರುವುದಿಲ್ಲ. ಇಬ್ಬರು ದಡ್ಡರಿದ್ದರೆ ಸರ್ವಥಾ ಅವರು ಜೀವನದಲ್ಲಿ ಮುಂದೆ ಬರುವುದಿಲ್ಲ, ನಿರಾಳಕ ಜೀವನ ನಟಿಸಬೇಕಾಗುತ್ತದೆ, ಉತ್ಸಾಹ ಉಲ್ಲಾಸ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ನಮ್ಮ ಹುಡುಗ ತುಂಬ ಮುಗ್ಧ, ಆ ಮುಗ್ಧತೆಗೆ ನಾ ಸೋತು ನಮ್ಮ ಪ್ರೀತಿನ ಗೆಲ್ಲಿಸಿದ್ದಾರೆ ಅಂತ ವಾಣಿಯವರು ಚನ್ನರಾಯಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಓಕೆ, ಪ್ರೀತಿಯಲ್ಲಿ ಇಬ್ಬರು ಅತಿ ಬುದ್ಧಿವಂತರಾದರೆ ಅಲ್ಲಿ ಬರೀ ತಪ್ಪು ಒಪ್ಪುಗಳ ಲೆಕ್ಕಾಚಾರವೇ ಬದುಕಾಗಿ ಬಿಡುತ್ತದೆ. ಒಬ್ಬರು ದಡ್ಡರಾಗಿದ್ದರೆ ಇನ್ನೊಬ್ಬರು ಪ್ರೌಢಿಮೆಯಿಂದ ಅವರನ್ನು ತಿದ್ದಿ ಗುದ್ದಿ ಮುದ್ದಾಡಿದಾಗ ಬದುಕು ಸುಂದರವಾಗಿರುತ್ತದೆ. ಆ ಲೇಖಕರು ಹೇಳಿದ ಹಾಗೆ ದಡ್ಡ್ರೆ ಅನಿಸುತ್ತೆ, ನಿಷ್ಕಲ್ಮಶವಾಗಿ ನಿಜವಾಗಿಯೂ ಪ್ರೀತಿಸೋದು ಅಂತ ಹೇಳ್ತಾ ಇದ್ದಾರೆ ಸನ್ನಿಧಿಯವರು. ಹಾಗೆ ಡಾಕ್ಟರ್ ಅಂಬುಜ ಅವರ ಸಂದೇಶ ಬಂದಿದೆ ಮಳಕೇಡ್ಕರ ಇವರು. ಪ್ರೀತಿ ಮನಸ್ಸಿನಲ್ಲಿ ವಿಷಯ, ಇಲ್ಲಿ ದಡ್ಡತನ ಎನ್ನುವುದು ಬರುವುದಿಲ್ಲ. ಶಿಕ್ಷಣ ವ್ಯವಹಾರ ಜ್ಞಾನ ಇವುಗಳಲ್ಲಿ ಈ ಪದ ಬಳಸಬಹುದು. ಪ್ರೀತಿ ಯಾರ ನಡುವೆಯೂ ಆಗಬಹುದು, ಬಡವ ಶ್ರೀವಂತ, ಮೇಲು ಕೀಳು, ಜಾತಿ ಧರ್ಮ ಯಾವುದೂ ಅಡ್ಡ ಬರುವುದಿಲ್ಲ. ವಯಸ್ಸು, ಯೋಚಿಸುವ ವಿಷಯಗಳು, ವಿಚಾರಗಳು ಒಂದೇ ಆಗಿದ್ದಾಗ, ಮನಸ್ಸುಗಳು ಹತ್ತಿರವಾದಾಗ, ಪ್ರೀತಿ ಕಾಳಜಿ ಒಂದೇ ತೆರನಾಗಿದ್ದಾಗ ಪ್ರೀತಿ ಆಗಿಬಿಡುತ್ತದೆ. ಆದ ಮೇಲೆ ಅದನ್ನು ಸರಿಯಾಗಿ ಇಡಲು ಕಾಪಾಡಿಕೊಳ್ಳಲು ದಡ್ಡನಂತೆ ಇರುತ್ತಾರೆ. ಒಮ್ಮೆ ಅವನು ಒಮ್ಮೆ ಅವಳು ದಡ್ಡರಾಗಿರುತ್ತಾರೆ, ಅದನ್ನು ದೂಗಿಸಿಕೊಂಡು ಹೋಗಲು ದಡ್ಡರಾಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಧೆ ಇಲ್ಲದ ಪ್ರೀತಿ ಸ್ವರ್ಗದ ಹಾದಿ, ಸಹಬಾಳ್ವೆಯ ಚತುರತೆಯ ಬದುಕಿನ ಕಲೆ, ಸಂತತಿಗೆ ತೋರಿಸುವ ಆದರ್ಶದ ಬೆಲೆ, ಸವಾಲು ಸಂಗಾತಿಗೆ ತೋರಿಸುವ ಆದರ್ಶದ ಬೆಲೆ ಅನ್ಕೋತೀನಿ. ಸವಾಲುಗಳ ಗೆಲ್ಲಲು ಜೊತೆಯಾಗಬೇಕು, ಸೋಲು ಗೆಲುವಿನ ಸ್ಪರ್ಧೆ ಇಲ್ಲಿರಬಾರದು. ಪೈಪೋಟಿ ತರುವುದು ಮನಸ್ಸಿನಲ್ಲಿ, ಮನದಲ್ಲಿ ಮತ್ಸರ, ಪ್ರೀತಿಯ ಬದುಕಿಗೆ ನಿಜವಾದ ಆಸರೆ, ಒಬ್ಬರನ್ನೊಬ್ಬರು ನಂಬಿ ನಡೆವಾಗ ಕಾದಲಿಗೆ ಗೌರವ, ಒಲವಿಗೆ ಜಯವಾಗ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಮೆಚ್ಚುಗೆ ಸಂದೇಶಗಳಿದೆ, ಆ ಸಂದೇಶಗಳನ್ನ ಆದಷ್ಟು ಬೇಗ ನೋಡ್ತೀನಿ ಈ ಒಂದು ಗೀತೆಯ ನಂತರ.

0: ಅಪ್ಪ.
1: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಇದೇ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ. ನಿಜವಾದ ಪ್ರೀತಿಗೆ ಒಬ್ಬ ದಡ್ಡನ ಅಗತ್ಯವಿರುತ್ತದೆ ಅನ್ನುವಂತಹ ದೋಸ್ತೋಸ್ಕಿ ರಷ್ಯನ್ ರೈಟರ್ ಇವರ ಮಾತನ್ನ ತೆಗೆದುಕೊಂಡಿದ್ದೀವಿ. ಮುಂದಿನ ಮೆಚ್ಚುಗೆ ಸಂದೇಶಗಳನ್ನ ನೋಡೋಣ. ಇಬ್ಬರು ಅತಿ ಬುದ್ಧಿವಂತರು ಮಧ್ಯ ಪ್ರೇಮ ಹುಟ್ಟೋದಿಲ್ಲ ಅನ್ನೋ ಅವರ ಮಾತು ನಿಜ ಅನ್ಸುತ್ತೆ. ಹಾಗೇನಾದರೂ ಪ್ರೇಮ ಹುಟ್ಟಿದ್ರೂ ಸಕ್ಸಸ್ ಆಗೋದಿಲ್ಲ, ಬಿಕಾಸ್ ಇಬ್ಬರು ಲಾಜಿಕಲಿ ಥಿಂಕ್ ಮಾಡ್ತಾರೆ. ಬಟ್ ಪ್ರೇಮನೇ ಒಂದು ಬ್ಯೂಟಿಫುಲ್ ಮ್ಯಾಜಿಕ್. ಪ್ರೇಮಕ್ಕೆ ಬೇಡ ಯಾವುದೇ ಥರದ ಲಾಜಿಕ್. ಪ್ರೇಮದಲ್ಲಿ ಸೋತು ಗೆಲ್ಲಬೇಕು, ಬಟ್ ಬುದ್ಧಿವಂತರು ಸೋಲೋಕ್ಕೆ ರೆಡಿ ಇರೋದಿಲ್ಲ. ರೈಟ್, ಈ ಮಾತು ಇಷ್ಟ ಆಯಿತು. ಬುದ್ಧಿವಂತರು ಸೋಲೋಕ್ಕೆ ರೆಡಿ ಇರೋದಿಲ್ಲ. ಸೊ ಒಬ್ಬರು ದಡ್ಡರಾಗಿದ್ದರೆ ಅವರು ಸೋಲ್ತಾರೆ. ಪ್ರೇಮಿಗಳಲ್ಲಿ ಒಬ್ಬರು ದಡ್ಡ ದಡ್ಡಿ ಆಗಿರಲೇಬೇಕು, ಆಗ ಅವರ ಜೀವನ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬುದ್ಧಿಗೆ ಕೆಲಸ ಕೊಡೋಕ್ಕೆ ಪ್ರೇಮ ಬಿಸ್ನೆಸ್ ಅಲ್ಲ. ಹಾಗಾಗಿ ನನ್ನ ಪ್ರಕಾರ ಪ್ರೇಮಕ್ಕೆ ಬೇಕಿರೋದು ಇಬ್ಬರು ಬುದ್ಧಿವಂತರಲ್ಲ, ಇಬ್ಬರು ಹೃದಯವಂತರು. ವೆರಿ ಗುಡ್. ಯಾರಿದೆ ಈ ಸಂದೇಶವನ್ನು ಕಳಿಸಿರೋದು? 574-68 ಇವರ ಸಂದೇಶ. ಹಾಗೆ ಮೆಚ್ಚುಗೆ ಸಂದೇಶಗಳನ್ನ ನೋಡ್ಬೋಣ. ಈಗ ರೇಡಿಯೋ ಪಕ್ಕನೇ ಕೂತ್ಕೊಂಡು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸಂಜೆಯಿಂದ ಎಲ್ಲ ಗೀತೆಗಳು ಸೂಪರ್ ಆಗಿತ್ತು, ತುಂಬ ಖುಷಿ ಆಯಿತು ಅಂತ ನಿರ್ಮಲ್ ಅವರು ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಅವರ ವಿಷಯದ ಆಯ್ಕೆ ಹಾಡುಗಳು ನಮ್ಮ ಮನಸ್ಸಿಗೆ ಮುದ ನೀಡ್ತಾ ಇವೆ, ಒಳ್ಳೆಯ ನಿರೂಪಣೆ ಮೆಚ್ಚುಗೆ ಆಗ್ತಿದೆ ಅಂತ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ. ಹಾಗೆ ಯಾರಿದು ವಾಣಿಶಿಯವರು ಧಾರವಾಡದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿದಾನಂದರು ಟಿ ವಿ ಸರ್ಕಲ್ ವಸ್ತುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿಮ್ಮ ಮಾತು, ವಿಷಯಗಳು, ಹಾಡುಗಳು ಎಲ್ಲವೂ ಚೆನ್ನಾಗಿತ್ತು, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಧನ್ಯವಾದಗಳು ಅಂತ ಪ್ರಕಾಶ್ ವಿದ್ಯಾರಾಯಣಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಳಂದದಿಂದ ಶ್ರೀಶಾ, ಶೀತಲ್, ಶಿವಕುಮಾರ್, ಬಸವರಾಜ್, ದಾಕ್ಷಾಯಿಣಿ, ಚೆನ್ನವೀರಯ್ಯ ಹಿರೇಮಠ ಇವರ ಸಂದೇಶ ಬಂದಿದೆ. ಹಾಗೆ ರಾಣಿಯೂರು ಹಳೇಬೀಡಿನಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಸುಮಾರು ಸುಂಕದ ಕಟ್ಟೆಯಿಂದ. ಹಾಗೆ ಸೌದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಅವರ ಮೆಚ್ಚುಗೆಯ ಸಂದೇಶ. ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎನ್ ಎಸ್ ಬಡಾವಣೆ, ವಸ್ತುರ್ಗದಿಂದ. ಹಾಗೆ ಕೆರೂರದಿಂದ ನಿಜಗುಣಿ ಹರಡೋಲಿ ಅವರ ಸಂದೇಶ ಬಂದಿದೆ. ಸಂಧ್ಯಾ ಮೋಹನ್ ಬಿ, ಆರ್ ಎಂ ನಗರ, ಕೇರ್ಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಕುಮಾರ್ ಮುಳೆ, ಶಿರಾಳಕೊಪ್ಪದಿಂದ. ಓಕೆ, ಇವರ ಸಂದೇಶವನ್ನು ನೋಡಿದ್ವಿ ನಾವು. ಹಾಗೆ ಯಾರಿದು ಮನು, ಅಂಕಿತ ಮತ್ತು ಅವರ ಸ್ನೇಹಿತರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಪಿ, ಕಲತಮ್ಮನಹಳ್ಳಿ, ಬೆಂಗಳೂರಿನಿಂದ. ಸೇಡಂ ತಾಲೂಕು ಕೊಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಕೌಸಲೆಯವರು ಬನಶಂಕರಿಯಿಂದ. ಹಾಗೆ ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಅವರ ಕುಟುಂಬದವರ ಸಂದೇಶ ಬಂದಿದೆ. ವರಲಕ್ಷ್ಮೀ ಮೋಹನ್ ಹೆಸರುಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುರೇಶ್ ಶೆಟ್ಟಿ, ಸುಡೇಕಾರು ಇರ್ಬೋದು, ಗುರುವಾಯಿನ ಕೆರೆ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ, ಪ್ರೀತಿಯ ಧನ್ಯವಾದ. ಹಾಗೆ ಅನುಷಾ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಸುರೇಶ್ ಬಸವನವರು ಕಲಬುರಗಿಯಿಂದ, ಕಾರ್ಯಕ್ರಮ ಖುಷಿ ತಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾರ್ಗವಿ ರಾಯಚೂರ್, ಸೂಪರ್ ಅಮೇಝಿಂಗ್, ಪ್ರೀತಿ ಜಗತಾರೆ, ನೀತಿ ಕೇಳೋ

ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ಹೇಗಿತ್ತು? ಅದು ದೋಸ್ತೋವ್ಸ್ಕಿಯವರ ರಚನೆ ಸಾಲುಗಳು. ಇಬ್ಬರು ಅತಿಯಾದ ಬುದ್ಧಿವಂತರು ಪ್ರೀತಿಯಲ್ಲಿ ಬೀಳಲು ಸಾಧ್ಯವಿಲ್ಲ, ನಿಜವಾದ ಪ್ರೀತಿಗೆ ಒಬ್ಬ ದಂಡನ ಅಗತ್ಯವಿರುತ್ತದೆ ಅನ್ನುವಂಥ ಸಂದೇಶವನ್ನು ಕಳಿಸಿದ ಮಾತನ್ನ ನಿಮ್ಮ ಮುಂದೆ ಹೇಳಿದೆ. ಇನ್ನು ನನ್ನ ಮಾತುಗಳು ಏನಪ್ಪ ಅಂತ ಅಂದರೆ, ಈ ಸಾಲುಗಳಲ್ಲಿ ದೋಸ್ತೋವ್ಸ್ಕಿಯವರು ಪ್ರೀತಿಯನ್ನು ಮನದ ಮಾತಾಗಿ ಹೇಳಿದ್ದಾರೆ. ಬುದ್ಧಿವಂತಿಕೆ ಅನ್ನೋದು ಒಳ್ಳೆಯದೇ, ಆದರೆ ಅದು ಪ್ರೀತಿಯಲ್ಲಿ ಎಲ್ಲವನ್ನು ಅಳೆದು ತೂಗ್ಬಿಡುತ್ತೆ. ಆ ಮಟ್ಟದ ಬುದ್ಧಿವಂತಿಕೆ ಪ್ರೀತಿಯನ್ನು ಉಸಿರು ಕಟ್ಟಿಸ್ಬೋದು. ಪ್ರೀತಿಯಲ್ಲಿ ಸಣ್ಣ ಸಣ್ಣ ಖುಷಿನ ದೊಡ್ಡದಾಗಿ ಸಂಭ್ರಮಿಸಿದರೆ ಆ ಪ್ರೀತಿ ವಿಶೇಷವಾಗಿ ನಿಲ್ಲುತ್ತೆ. ಒಲವಿನ ತಕ್ಕಡಿ ಸರಿಯಾಗಿ ತೂಗಬೇಕಂದ್ರೆ ಶ್ರೇಷ್ಠತೆಯ ಅಮಲನ್ನು ಬಿಡಬೇಕಾಗುತ್ತೆ. ಬೇರೆ ಎಲ್ಲ ವಿಷಯದಲ್ಲಿ ಏನೇ ಬುದ್ಧಿವಂತರಾದರೂ, ಎಷ್ಟೇ ಬುದ್ಧಿ ಇದ್ದರೂ, ಎಷ್ಟೇ ಬ್ರಿಲಿಯಂಟ್ ಆದರೂ, ಪ್ರೀತಿ ಮುಂದೆ ಒಂದು ಹಾಲ್ಗಲ್ಲದ ಮುದ್ದು ಮಗುವಿನ ಹಾಗೆ. ಪ್ರೀತಿಯನ್ನು ಹಳೆದು ತೂಗಿ ನೋಡೋ ಜಾಣನಾಗದೆ ದಡ್ಡರಾಗಿರೋದು ಪ್ರೀತಿಯನ್ನು ಆಸ್ವಾದಿಸೋದು ಒಳ್ಳೆಯದು. ಪ್ರೀತಿಯಲ್ಲಿ ದಡ್ಡತನ ಪ್ರೀತಿಯನ್ನು ಉಳಿಸಿಕೊಳ್ಳುವಂತಹ ಜಾಣನ ಜಾಣತನ ಆಗಿರುತ್ತೆ. ಪ್ರೀತಿಯಲ್ಲಿ ದಡ್ಡತನ ಏನು ಗೊತ್ತಾ? ಪ್ರೀತಿಯನ್ನು ಉಳಿಸಿಕೊಳ್ಳುವಂತಹ ಜಾಣನ ಜಾಣತನವಾಗಿರುತ್ತೆ. ಅಟ್ ಎಂಡ್ ಪ್ರೀತಿ ಉಳಿಲಿ, ದಡ್ಡನೋ ಜಾಣನೋ. ನಮ್ಮ ತರ್ಕಗಳನ್ನು ಪ್ರೀತಿಯ ಮೇಲೆ ಅಪ್ಲೈ ಮಾಡದೆ ದಡ್ಡರಾಗೆ ಇದ್ದು ಪ್ರೀತಿಯನ್ನು ಉಳಿಸ್ಕೊಂಡು ಬದುಕಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದೇ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಇದಾಗಿತ್ತು ನನ್ನ ಮಾತುಗಳು, ಹಾಗೆ ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿಯ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸುರಕ್ಷತೆ, ಸುಭದ್ರತೆ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಪರಿಪೂರ್ಣ ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಒತ್ತಿ ಹೇಳಿದ್ದಾರೆ. ನಿಮ್ಯಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಡಿಆರ್ಡಿಒ, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕಾ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮುಂಬೈ ಮತ್ತು ಕೋಲ್ಕತ್ತಾ ನಡುವೆ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ನೀಡಿರುವ 148 ರನ್ಗಳ ಗುರಿ ಬೆನ್ನತ್ತಿರುವ ಕೆಕೆಆರ್ 4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 31 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:03:45. ಸ್ನೇಹಿತರೆ, ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಆಂಬುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನದಿಂದಾಗಲಿ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.